ಸ್ನೇಹಿತರೆ, ಇಂದು 1948 ಶಕವರ್ಷ, ಶ್ರಾವಣ ಮಾಸದ 11 ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 23 ತಾರೀಕು ಭಾನುವಾರ ಎಫ್ಎಂ ರೇನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀವಿ. ಸಮಯ ಆಗ್ತಾ ಇದೆ 5:58:43. ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆ ತೊರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ, ಅ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:11:15. ಕನ್ನಡ ಕಾಮನಬಿಲ್ಲಿನಲ್ಲಿ ಭಕ್ತಿ ಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ನಾದಾರ್ಚನೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಗಣಪತಿಯ ಸ್ಥಿತಿಯೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಕೇಳ್ತಾರಿ 101.3 ಕನ್ನಡ ಕಾಮನಬಿಲ್ಲು.

ಗಣಪತಿಯ ಸ್ತುತಿಯೊಂದಿಗೆ ಇಂದಿನ ಅನಾದರ್ಶನೆ ಕಾರ್ಯಕ್ರಮ ಆರಂಭ ಆಯಿತು. ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:17 ಸೆಕೆಂಡ್ಗಳು. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 101.3 ಕನ್ನಡ ಕಾಮನ ಬಿಲ್ಲು. ಇನ್ನು ವ್ರತಗಳಲ್ಲಿ ಏಕಾದಶಿ ವ್ರತ ತುಂಬಾನೇ ದೊಡ್ಡದು ಅಲ್ವಾ ಸ್ನೇಹಿತರೆ? ಅದರಲ್ಲೂ ಪುತ್ರದ ಏಕಾದಶಿಗೆ ಒಂದು ವಿಶೇಷವಾದಂತಹ ಮಹತ್ವವಿದೆ. ಸ್ನೇಹಿತರೆ, ಇಂದು ಪುತ್ರದ ಏಕಾದಶಿ, ಹಾಗಾಗಿ ನಾದರ್ಶನೆ ಕಾರ್ಯಕ್ರಮದಲ್ಲಿ ಪುತ್ರದ ಏಕಾದಶಿ ಕುರಿತು ಒಂದಷ್ಟು ಮಾತು. ಇನ್ನು ಈ ವ್ರತವನ್ನು ಮಾಡಿದರೆ ಒಳ್ಳೆ ಹೆಸರು ಸಿಗುತ್ತಂತೆ, ಒಳ್ಳೆ ಸಂಪತ್ತು ದೊರೆಯುತ್ತಂತೆ, ಮುಖ್ಯವಾಗಿ ಒಳ್ಳೆ ಮಕ್ಕಳು ಹುಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈ ಏಕಾದಶಿ ಹಿಂದಿರುವಂತಹ ಒಂದು ಸಣ್ಣ ಕಥೆಯನ್ನು ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ. ಆ ಕಥೆಯನ್ನು ಮುಂದೆ ನಾವು ಹೇಳ್ತೀವಿ ಒಂದು ಭಕ್ತಿಗೀತೆಯ ನಂತರ. ಕೇಳ್ತಾರಿ 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಸಮಯ ಆಗ್ತಾ ಇದೆ 6:59 ಸ್ನೇಹಿತರೆ, ನಾದರ್ಶನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ವಿ. ಪುತ್ರದ ಏಕಾದಶಿಯ ಕುರಿತು ನಾವು ಮಾತಾಡ್ತಾ ಇದ್ವಿ. ಈ ಒಂದು ಏಕಾದಶಿಯ ಹಿಂದೆ ಒಂದು ಸಣ್ಣ ಕಥೆ ಇದೆ, ಕೃಷ್ಣ ಧರ್ಮರಾಜನಿಗೆ ಹೇಳಿದಂತಹ ಕಥೆ. ಆ ಕಥೆಯನ್ನು ನಾವು ಹೇಳ್ತೀವಿ ಅಂತ ಹೇಳಿದ್ವಿ. ಹಿಂದೆ ಭದ್ರಾವತಿ ಅನ್ನುವಂತಹ ಒಂದು ಊರಿನಲ್ಲಿ ಸುಕೇತಮಾನ್ ಅನ್ನುವಂತಹ ರಾಜ ಮತ್ತು ಶೈಭ್ಯ ಎನ್ನುವಂತಹ ಒಬ್ಬ ರಾಣಿ ಇದ್ರಂತೆ. ಅವರಿಗೆ ಎಲ್ಲ ಸುಖ ಇದ್ದರೂ ಮಕ್ಕಳು ಮಾತ್ರ ಇರಲಿಲ್ಲ. ಹಾಗಾಗಿ ಅದೇ ಒಂದು ದೊಡ್ಡ ಚಿಂತೆಯಾಗಿತ್ತು, ಬೇಸರದ ಸಂಗತಿಯಾಗಿತ್ತು. ಎಷ್ಟೇ ಪೂಜೆ ಮಾಡಿದ್ರು, ವ್ರತ ಮಾಡಿದ್ರು, ಮಗು ಮಾತ್ರ ಆಗ್ತಾನೆ ಇರೋಲ್ಲ. ಹೀಗಾಗಿ ತುಂಬ ಬೇಸರಗೊಳ್ತಾರೆ, ತಮ್ಮ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೊರಟು ಹೋಗ್ತಾರೆ. ಅಲ್ಲಿ ಒಂದು ವ್ರತ ಮಾಡುವಂತಹ ಒಂದು ಗುಂಪು ಕಣ್ಣಿಗೆ ಬೀಳುತ್ತೆ. ಯಾರು ವ್ರತವನ್ನು ಮಾಡ್ತಾ ಇರ್ತಾರೆ, ಏನು ಆ ವ್ರತ, ಆ ಕುರಿತು ಮುಂದೆ ಹೇಳ್ತೀವಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 6:33. ಭಕ್ತಿಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಸ್ನೇಹಿತರೆ, ಇಂದು ಪುತ್ರದ ಏಕಾದಶಿ, ಹಾಗಾಗಿ ಈ ಏಕಾದಶಿಯ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಇನ್ನು ಈ ಪುತ್ರದ ಏಕಾದಶಿಯನ್ನು ಮಾಡಿದ್ರೆ ಸಂಪತ್ತು ದೊರೆಯುತ್ತೆ, ನೆಮ್ಮದಿ ಸಿಗುತ್ತೆ, ಜೊತೆಗೆ ಮಕ್ಕಳು ಇಲ್ಲದೆ ಇರೋರಿಗೆ ಪುತ್ರ ಸಂತಾನವೂ ಸಹ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸರಿ, ಇನ್ನು ರಾಜ ಮತ್ತು ರಾಣಿ ಇಬ್ಬರೂ ಸಹ ಬೇಸತ್ತು ಮಕ್ಕಳೇ ಆಗಲಿಲ್ಲ ಅಂತ ಹೇಳಿ ಬೇಸತ್ತು ಕಾಡಿಗೆ ಹೊರಟೋಗ್ತಾರೆ. ಆ ಕಾಡಿನಲ್ಲಿ ನಡೀತಾ ಇರುವಾಗ ರಾಜನಿಗೆ ಒಂದು ಆಶ್ರಮ ಕಾಣಿಸುತ್ತೆ. ಅಲ್ಲಿ 11 ಜನ ಋಷಿಗಳು ಕೂತ್ಕೊಂಡಿರ್ತಾರೆ. ರಾಜನು ಅವರಿಗೆ ಕಾರಣ ಬಿದ್ದು, ನೀವು ಯಾರು, ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾನೆ. ಆಗ ಋಷಿಗಳು ಹೇಳ್ತಾರೆ, ನಾವು ವಿಶ್ವೇ ದೇವತೆಗಳು, ಇವತ್ತು ಪುತ್ರದ ಏಕಾದಶಿ, ಈ ದಿವಸ ವ್ರತವನ್ನು ಮಾಡಿದ್ರೆ ದೇವಸ್ಥಾನದ ದೇವರೇ ಒಳ್ಳೆ ಮಗುವನ್ನು ಕೊಡ್ತಾನೆ, ಹಾಗಾಗಿ ನಾವು ಈ ವ್ರತವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ರಾಜ ರಾಣಿ ಇಬ್ಬರಿಗೂ ಸಹ ತುಂಬಾ ಖುಷಿಯಾಗುತ್ತೆ ಈ ಒಂದು ಮಾತನ್ನು ಕೇಳಿ. ಸರಿ, ನಾವು ಸಹ ಈ ಒಂದು ಏಕಾದಶಿಯನ್ನು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪವನ್ನು ತೊಡ್ತಾರೆ. ಮುಂದೆ ಏನಾಗುತ್ತೆ ಅಂತ ಹೇಳ್ತೀವಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಪುತ್ತೂರು ನರಸಿಂಹನಾಯಕ್ ಅವರ ದನಿಯಲ್ಲಿ ಭಕ್ತಿಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:41. ಕೇಳ್ತಾ ಇದ್ದೀರಿ ನಾದರ್ಜನೆ ಕಾರ್ಯಕ್ರಮ ಕನ್ನಡ ಕಾಮನಬಿಲ್ಲಿನಲ್ಲಿ. ಇಂದು ಪುತ್ರದ ಏಕಾದಶಿ, ಹಾಗಾಗಿ ಈ ಒಂದು ಏಕಾದಶಿಯ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ವಿಶ್ವೇ ದೇವತೆಗಳು ಕಾಡಿನಲ್ಲಿ ಋಷಿಗಳ ಒಂದು ವೇಷವನ್ನು ತೊಟ್ಟು ಪುತ್ರದ ಏಕಾದಶಿಯನ್ನ ಮಾಡ್ತಾ ಇರ್ತಾರೆ. ಇದನ್ನು ಗಮನಿಸಿದಂತಹ ರಾಜರಾಣಿಯವರು ಸಹ ಅದರ ಬಗ್ಗೆ ವಿಚಾರಿಸಿ ನಾವು ಸಹ ಪುತ್ರದ ಏಕಾದಶಿ ಶಿಯನ್ನ ಕೈಗೊಳ್ತೀವಿ ಅನ್ನೋ ಒಂದು ಸಂಕಲ್ಪವನ್ನ ಮಾಡ್ತಾರೆ. ಸರಿ ಅಂತ ಹೇಳಿ ಋಷಿಗಳ ಆಶೀರ್ವಾದವನ್ನ ಪಡೆದುಕೊಂಡು ಅವ್ರ ಜೊತೆಗೆ ಅವರು ಸಹ ವ್ರತವನ್ನ ಮಾಡ್ತಾರೆ. ಹಾಗೆ ಆ ಒಂದು ವ್ರತವನ್ನ ಮಾಡಿದ ಸ್ವಲ್ಪ ದಿನದಲ್ಲೇ ಅವರಿಗೆ ಒಬ್ಬ ಒಳ್ಳೆಯ ಉತ್ತಮವಾದಂತಹ ಮಗ ಹುಟ್ಟುತ್ತಾನೆ. ಮುಂದೆ ಆತ ದೊಡ್ಡನಾಗಿ ತನ್ನ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದಲ್ಲದೆ ರಾಜ್ಯವನ್ನು ಸಹ ಚೆನ್ನಾಗಿ ಆಳ್ತಾನೆ ಅಂತ ಹೇಳಿ ಕೃಷ್ಣ ಧರ್ಮರಾಜನಿಗೆ ಪುತ್ರದ ಏಕಾದಶಿಯ ಕುರಿತು ಒಂದು ಕಥೆಯನ್ನ ಹೇಳ್ತಾನೆ. ಸ್ನೇಹಿತರೆ, ನಾವು ಮಾಡುವಂತಹ ಒಳ್ಳೆಯ ಕೆಲಸ ಮತ್ತು ಭಕ್ತಿ ನಮಗೆ ಯಾವಾಗಲೂ ಸಹ ಒಳ್ಳೆಯದನ್ನೇ ಮಾಡುತ್ತೆ. ನೀವು ಸಹ ಭಗವಂತನ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ ಮತ್ತೊಂದು ಭಕ್ತಿಗೀತೆಯ ಪ್ರಸಾರದೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಭಾವಗೀತೆಗಳೊಂದಿಗೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಗೆ ಸೇರಿದವರು. ತಿಟ್ಟೆ ಕೃಷ್ಣಯ್ಯಂಗಾರ್ 1902 ಜನಿಸಿದವರು. ಮೈಸೂರು ಶೈಲಿಯ ಸಂಗೀತ ಪರಂಪರೆಯನ್ನು ಬೆಳೆಸಿದರು. ವಿದುಷಿ ಪದ್ಮಮೂರ್ತಿ, ಎಂಜಿ ಶ್ರೀನಿವಾಸ ಅಯ್ಯಂಗಾರ್ ಇಂತಹ ಶಿಷ್ಯರನ್ನ ಬೆಳೆಸಿದರು. ನವೀನ ರಚನೆಗಳು ಸಂಯೋಜನೆಗಳನ್ನು ಮಾಡಿದರು ತಿಟ್ಟೆ ಕೃಷ್ಣಯ್ಯಂಗಾರ್. ತಿಟ್ಟೆ ಕೃಷ್ಣಯ್ಯಂಗಾರ್ ಅವರನ್ನ ಮಾತನಾಡಿಸಿದ್ದಾರೆ ಆರ್ ಸೀತಾರಾಮ್ ಅವರು.
3: ನನಗೆ 19 ವಯಸ್ಸಲ್ಲಿ ಆಸ್ಥಾನಿ ವಿದ್ವಾಂಸ ಅಂದ್ರೆ ಪಟ್ಟ ಕೊಟ್ಟರು ನಾಲ್ವಡಿ ಕೃಷ್ಣಾಜುಡಿಯರು ಚಿಕ್ಕ ವಯಸ್ಸಲ್ಲಿ. ಆದ್ದರಿಂದ ನಾನು ಚಿಕ್ಕವನಾಗಿ ಅಲ್ಲಿ ವಿದ್ವಾಂಸನಾಗಿ ಭಾಗವಹಿಸೋಕೆ ಅವಕಾಶ ಆಯಿತು. ನಮ್ಮ ಸಂಗೀತ ರೂಢಿ ಆವಾಗ ಗುರುಕುಲ ಆಶ್ರಮದಲ್ಲಿ ಪಡೆಯುವಾಗ ನಾವು ಪಡ್ಕೋತಿದ್ದು. ನನಗೆ ಮೊದಲು ಪ್ರೋತ್ಸಾಹ ಕೊಟ್ಟಿದ್ದು ಜಯಚಾಮರಾಜನುಡಿಯವರ ಅಜ್ಜಿಯಾದಂಥ ವಾಣಿವಿಲಾಸ ಸನ್ನಿಧಾನವರು ಚಿಕ್ಕ ವಯಸ್ಸಿನಲ್ಲಿ 8 ವಯಸ್ಸಿನಲ್ಲಿ ನನ್ನ ಕರೆಸ್ಕೊಂಡು ಹಾಡಿಸಿ ನನ್ನ ಮುಂದಕ್ಕೆ ತರೋಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಮಾಡಿ ಅದರಲ್ಲದೇ ನನ್ನ ಮುಂಜಿ ಮದುವೆ ಎಲ್ಲ ಅವರೇ ನಡೆಸ್ಕೊಟ್ರು. ಆ ನಂತರ ನಾಲ್ವಡಿ ಕೃಷ್ಣಾಜುಡಿಯರು ಅಲ್ಲಿಂದ ಮುಂದಕ್ಕೆ ಪ್ರವರ್ಧನ ಬರೋಕ್ಕೆ ನನಗೊಬ್ಬನಿಗೆ ಅಲ್ಲ, ಮೈಸೂರಲ್ಲಿರೋ ಕಲಾವಿದರು ಸಂಗೀತ ವಿದ್ವಾಂಸರೆಲ್ಲ ಮುಂದಕ್ಕೆ ಬರಬೇಕು ಅಂತ ಬೇಕಾದಷ್ಟು ಅವರು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಮಾಡಿಕೊಟ್ರು. ದಸರಾ ವೈಭವ ಅಂದರೆ ದಕ್ಷಿಣ ದೇಶದಲ್ಲಿರೋ ಸಂಗೀತಗಾರಗಳೆಲ್ಲ ಅಲ್ಲಿಗೆ ಬರ್ತಾಯಿದ್ರು. ಬಂದರೆ ಆವಾಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಅನಂತರಾಮ್ ಭಾಗವತರು ಅಲ್ಲಿಂದ ಬಂದು ನತನ್ ಖಾನ್ ಹಿಂದೂಸ್ತಾನಿಲಿ, ಇವರು ಫಯ್ಯಾಸ್ ಖಾನು ಇವರ ತಕ್ಷಣ, ಆಮೇಲೆ ದೊಡ್ಡ ವಿದ್ವಾಂಸರಾಗಿದ್ದ ಕೇರಳ ವಿದ್ವಾಂಸರಾಗಿದ್ದ ಈಶ್ವರ ಭಾಗವತರು ಪರಮೇಶ್ವರ ಭಾಗವತರು ಅವರೆಲ್ಲ ಬಂದು ಎಲ್ಲ ಆಡೋರು. ಅವರು ದರ್ಬಾರ್ನಲ್ಲಿ ಸಂಗೀತ ಆಗ್ತಿರುವಾಗ ಮೊದಲು ಈ ಏರ್ಪಾಡು ಇರಲಿಲ್ಲ. ಯಾಕೆಂದರೆ ದರ್ಬಾರಲ್ಲಿ ದಸರಾದಲ್ಲಿ ಸಂಗೀತ ಆಗೋಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂದರೆ ಇದಕ್ಕೆ ಅವರು ಮಹಾರಾಜರು ಯೋಚನೆ ಮಾಡಿ ನಾಲ್ವಡಿ ಕೃಷ್ಣಾಜುಡಿಯರು ಎರಡು ಆನೆ ತಗೊಂಬಂದು ಅದರ ಮೇಲೆ ಅಂಬಾರಿ ಕೂರಿಸಿ ಮೊದಲು ಟ್ರೈಲ್ ಮಾಡಬೇಕು ಅಂದ್ಬಿಟ್ಟು ಅದ್ರ ಮೇಲೆ ಕೃಷ್ಣ ಸಂಗೀತ ಮೊದಲಾಯಿತು. ಅದನ್ನ ನೋಡಿ ಮಹಾರಾಜ ಭಾಳ ಸಂತೋಷಪಟ್ಟು ಸರಿಯಾಗಿದೆ ಅಂದ್ಬಿಟ್ಟು ಆಮೇಲೆ ಲಿಫ್ಟ್ ಮಾಡಿದ್ರು. ಆವಾಗಲೇ ಈ ದರ್ಬಾರ್ನ ಸಂಗೀತ ನಡೆಯೋಕ್ಕೆ ಮಹಾರಾಜರು ಹೇಗೆ ಮಾಡೋದು ಯೋಚನೆ ಮಾಡಿ ಅವರೇ ಪ್ಲಾನ್ ಹಾಕಿದ್ದು. ಅದೇ ಈ ದರ್ಬಾರ್ ಹಾಲ್ ಹೊಸದಾಗಿ ಕಟ್ಟಿಸಿದ ಮೇಲೆ ಅಲ್ಲಿ ಮಹಾರಾಜ ಸಿಂಹಾಸನ ಮುಂದೆ ಬಂದು ನಿಂತ್ಕೊಂತು ಅದರ ಮೇಲೆ ಸ್ಟೇಜ್ ಮಾಡಿಬಿಟ್ಟು ಅದರ ಮೇಲೆ ಕೃಷ್ಣಪ್ಪನವ್ರನ್ನ ಮೊದಲು ಸಲ ಕೂರಿಸಿ ಆಡಿಸಿದ್ರು. ಅದೇನು ಒಳ್ಳೆ ಪಳಗಿದ ಆನೆ ಅದು, ಅದು ಯಾಕೆ ಒಳ್ಳೆ ಆನೆ ತರಿಸಿದ್ರು ಅವರು. ಈ ಅಂಬಾರಿ ಆನೆ ಇತ್ತಲ್ಲ ಅಂಬಾರಿ ಆನೆ, ಇನ್ನೊಂದು ಅದಕ್ಕೆ ಸೇರಿದ್ದು ಒಂದು ಆನೆ, ಎರಡನ್ನು ಸೇರಿಸಿ ಏನು ಅಲುಗು ಕೂಡ ಹಾಗೇ ನಿಂತಿತ್ತದು. ಒಂದು ಸುಮಾರು ಒಂದು 30-40 ನಿಮಿಷ ಏನು ತೊಂದರೆ ಮಾಡಲಿಲ್ಲ, ಸುಮ್ಮನೆ ಅದು ಸಂಗೀತ ಕೇಳ್ತಾನೆ ಕೂಡ ನಿಂತಿತ್ತದು. ಅದು ಬಹಳ ತೃಪ್ತಿ ಆಯಿತು. ಈ ಲೌಡ್ ಸ್ಪೀಕರ್ ಎಲ್ಲ ಇತ್ತು ಅವಾಗಲೂ ಕೇಳಿ ಮಹಾರಾಜ್ ಬಹಳ ಚೆನ್ನಾಗಿ ಇದೇ ಥರ ಬರೋದು ಶಿಫ್ಟ್ ಮಾಡಿ. ಈ ದರ್ಬಾರ್ ಸಂಗೀತ ಅಲ್ಲದೇ ಇಲ್ಲಿ ಸುಮ್ಮನೆ ಒಂದು 20 ನಿಮಿಷ ಆಗೋದು ಇದು ಮುಖ್ಯವಲ್ಲ. ಅವರು ನವರಾತ್ರಿಯಲ್ಲಿ 10 ಈಚೆಗೆ ಬರ್ತಿರಲಿಲ್ಲ, ಹೊರಗೆ ಬರೋಕ್ಕೆ ಕಂಕಣ ಕಟ್ತಾಯಿದ್ರು. ಅವ್ರೇನು ಮಾಡೋದು, ಕರಿಕಲ್ ತೊಟ್ಟಿ ಅಂತ ಹಳೆ ಅರಮನೆ ಅಲ್ಲಿ ಏನು ಮಾಡೋರು ಅಂದರೆ ಯಾರು ಉನ್ನತ ಮಟ್ಟದ ಸಂಗೀತ ವಿದ್ವಾಂಸರು ಯಾರು ಬಂದಿದ್ದಾರೆ ಒಂದೊಂದು ದಿವಸ ಒಬ್ಬೊಬ್ಬರು ಸಂಗೀತನ ಏರ್ಪಾಡು ಮಾಡೋರು. ಅದಕ್ಕೆ ಕರ್ಕೊಂಡು ಹೋಗೋರಿಗೆ ಒಂದು ದಿವಸ ಕೃಷ್ಣಪ್ಪನವರು, ಒಂದು ದಿವಸ ಸುಬ್ಬಣ್ಣವರು, ಶೇಷಣ್ಣವರು ಹೀಗೆಲ್ಲ ಬರೋರು. ಅವ್ರ ಜೊತೆಯಲ್ಲಿ ನನ್ನ ತಾಳ ಹಾಕೋಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದರು. ಅವಾಗ ನಾನು ಚಿಕ್ಕವನಾಗಿದ್ದರಿಂದ ಮಧ್ಯಾಹ್ನ 3:30 ಮೇಲೆ 4 ಶುರು ಆದರೆ ಸಾಧಾರಣವಾಗಿ 1:00-1:30 ಒಳಗೆ ಮುಗಿಸ್ಬಿಟ್ಟು ಆಮೇಲೆ ತಿರ್ಗಾ ಅವರ ನಿತ್ಯ ವಿಧಿಗೋಸ್ಕರ ಮಹಾರಾಜರು ದಯಮಾಡ್ತಿದ್ದರು.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ತಿಟ್ಟೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲ. ಸಮಯ ಆಗ್ತಾ ಇದೆ 6:54:36 ಸ್ನೇಹಿತರೆ, ಇದೀಗಷ್ಟೇ ಕನ್ನಡ ರತ್ನ ಭಂಡಾರ ಕೇಳಿದಿರಿ. ಮುಂದೆ ಸರಿಯಾಗಿ 6:55 ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಸ್

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸಮಯ ಆಗ್ತಾ ಇದೆ 7:49:49. ಇದೀಗ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ

ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3ರ ಸ್ಮರಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಹಿನ್ನೆಲೆ ನೀರನ್ನು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ದತಿಗೆ ಒತ್ತು ನೀಡಬೇಕಾಗಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಕೃಷಿ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯ ರೈತರು ಒಂದೇ ಪ್ರದೇಶದಲ್ಲಿ ಒಟ್ಟಾಗಿ ಒಂದೇ ಬೆಳೆ ಬೆಳೆಯುವ ಮೂಲಕ ಉತ್ಪಾದನೆ, ಮಾರುಕಟ್ಟೆ, ಸಂಗ್ರಹಣೆ ಮತ್ತು ಮಾರಾಟದಲ್ಲಿ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯ. ಈ ಕುರಿತು ರೈತರ ಮನವೊಲಿಸಿ ಅವರಿಗೆ ಅಗತ್ಯ ಮಾರ್ಗದರ್ಶನ ನೀಡಬೇಕು ಎಂದರು. ನೀರಿನ ಬಳಕೆಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವುದು, ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಬೆಳೆಗಳನ್ನು ಉತ್ತೇಜಿಸುವುದು ಹಾಗೂ ರೈತರಿಗೆ ಪರ್ಯಾಯ ಬೆಳೆ ಪದ್ದತಿಗಳ ಬಗ್ಗೆ ಮಾಹಿತಿ ನೀಡುವುದು ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಯೋಜನೆಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು. ರೈತರ ಅಗತ್ಯಕ್ಕೆ ಅನುಗುಣವಾಗಿ ವಿನೂತನ ಯೋಜನೆಗಳನ್ನು ರೂಪಿಸಿ ಅವರನ್ನು ತಲುಪಬೇಕು. ಹೊಸ ತಂತ್ರಜ್ಞಾನ ಮತ್ತು ಬದಲಾಗುತ್ತಿರುವ ಕೃಷಿ ಪದ್ದತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ಯೋಜನೆ ರೂಪಿಸಬೇಕಾಗಿದೆ ಎಂದು ಅವರು ಹೇಳಿದರು. ರಾಜ್ಯದ ವಿವಿಧ ಭಾಗಗಳಲ್ಲಿ ಬರಡು ಭೂಮಿ, ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಫಲವತ್ತಾದ ಭೂಪ್ರದೇಶದಲ್ಲಿ ನಗರಗಳನ್ನು ನಿರ್ಮಿಸುವುದು ಸರಿಯಲ್ಲ, ಇದರಿಂದ ರೈತರಿಗೆ ತೊಂದರೆಯಾಗಲಿದೆ, ಇದನ್ನು ರಾಜ್ಯ ಸರ್ಕಾರ ಮನಗಾಣಬೇಕು ಎಂದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ದಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಒಪ್ಪಿಕೊಂಡಿದ್ದರು. ಆನಂತರ ಸಂಬಂಧಿಸಿದ ಸಚಿವರ ರಾಜೀನಾಮೆ ಪಡೆಯಲಾಗಿತ್ತು. ಈಗ ಮತ್ತೆ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಜಾತಿಯ ಹೆಸರು ಮುನ್ನೆಲೆಗೆ ತರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ಅನುಗುಣವಾಗಿ ತಂತ್ರಜ್ಞಾನ ಮತ್ತು ಆಧುನಿಕ ಸೌಲಭ್ಯಗಳ ಮೂಲಕ ಅಂಚೆ ಸೇವೆಗಳನ್ನು ಕೇಂದ್ರ ಸಂವಹನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ನೇತೃತ್ವದಲ್ಲಿ ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ಜೆನ್ ಅಂಚೆ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಎನ್ಜೆನ್ ಪೋಸ್ಟ್ ಆಫೀಸ್ ಮುಂದಿನ ಪೀಳಿಗೆಗಾಗಿ ಇರುವ ಅತ್ಯಾಧುನಿಕ ಪೋಸ್ಟ್ ಆಫೀಸ್ ಆಗಿದ್ದು, ಮುಖ್ಯವಾಗಿ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಒಂದು ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿ ಅಂಚೆ ಕಚೇರಿಯಾಗಿದೆ ಎಂದರು. ಆಧುನಿಕ ಸೌಲಭ್ಯಗಳು ಮತ್ತು ಗ್ರಾಹಕ ಸ್ನೇಹಿ ಸೇವೆಗಳನ್ನು ಒಳಗೊಂಡಿರುವ ಈ ಕಚೇರಿಯು ಸಾರ್ವಜನಿಕರಿಗೆ ಮತ್ತಷ್ಟು ವೇಗದ, ಸುಲಭ ಅಂಚೆ ಸೇವೆಗಳನ್ನು ಒದಗಿಸಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ನುಡಿದರು. ರಾಜ್ಯದಲ್ಲಿ ಉಂಟಾಗಿರುವ ಮಳೆಯ ಅಭಾವ ಹಾಗೂ ಬರ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, 60 ದಿನಗಳ ಅವಧಿಯಲ್ಲಿ 200 ಗಂಟೆಗಳ ಕಾಲ ವಿಮಾನಗಳ ಮೂಲಕ ಮೋಡ ಬಿತ್ತನೆ ನಡೆಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯ ಹಂಚಿಕೊಂಡಿರುವ ಅವರು, ಮಳೆಯ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರೈತ ಬಾಂಧವರಿಗೆ ನೆರವಾಗಲು, ಕುಡಿಯುವ ನೀರಿನ ಅಭಾವ ನೀಗಿಸಲು ಹಾಗೂ ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಿಸಲು ಈ ತಂತ್ರಜ್ಞಾನ ಆಧಾರಿತ ಕಾರ್ಯಾಚರಣೆ ಪೂರಕವಾಗಲಿದೆ. ರೈತರ ಹಿತರಕ್ಷಣೆ ಮತ್ತು ಬರ ನಿರ್ವಹಣೆಗೆ ತಮ್ಮ ಸರ್ಕಾರ ಸದಾ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಪ್ರದೇಶಗಳಲ್ಲಿನ ಕೈಗಾರಿಕೆಗಳ ಸಾಂಸ್ಥಿಕ ಹೊಣೆಗಾರಿಕೆ ನಿಧಿ ಸಿಎಸ್ಆರ್ ಅಡಿ ಅನುದಾನ ಪಡೆದು ಗ್ರಾಮೀಣ ಭಾಗದ ಯುವಜನರಿಗೆ ಕೌಶಲ್ಯ ತರಬೇತಿ ನೀಡಿ ಅವರನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಜಿಲ್ಲೆಗಳಲ್ಲಿರುವ ಅರಿವು ಕೇಂದ್ರಗಳಿಗೆ ಅಗತ್ಯವಿರುವ ಕಂಪ್ಯೂಟರ್ಗಳನ್ನು ಒದಗಿಸಿ ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಯುವಜನರ ಹೆಚ್ಚಿನ ಕಲಿಕೆ ಮತ್ತು ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಬೇಕು. ಇಂದಿನ ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಬೇಕು. ಅರಿವು ಕೇಂದ್ರಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕಲಿಸಿದರೆ ಯುವಜನರ ಉದ್ಯೋಗಾವಕಾಶಗಳು ದ್ವಿಗುಣಗೊಳ್ಳುತ್ತವೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಸರ್ಕಾರಿ ಉದ್ಯಾನಗಳ ರಕ್ಷಣೆ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರಲು ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಪ್ರಸಕ್ತ ಅಧಿವೇಶನದಲ್ಲೇ ಮಸೂದೆ ತರಲು ಸರ್ಕಾರ ಸಿದ್ದತೆ ನಡೆಸಿದೆ. ರಾಜ್ಯದಲ್ಲಿರುವ ಉದ್ಯಾನಗಳ ಒಟ್ಟು ವಿಸ್ತೀರ್ಣದ 5%ನ್ನು ಮಾರಾಟ, ವಿನಿಮಯ, ಉಡುಗೊರೆ ಅಥವಾ ಅಡಮಾನ ಇಡಲು ಅವಕಾಶ ಕಲ್ಪಿಸುವ ಪ್ರಸ್ತಾವನೆ ತಿದ್ದುಪಡಿ ಮಸೂದೆಯಲ್ಲಿದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ. ಪರಿಸರ ಸಂರಕ್ಷಣೆ, ನಾಗರಿಕರ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ಸರ್ಕಾರ ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಅವರು ಟೀಕಿಸಿದ್ದಾರೆ. ಈ ಹಿಂದೆ ಕೆರೆಗಳ ಬಫರ್ ವಲಯವನ್ನು ಕಡಿಮೆ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಇದೀಗ ಉದ್ಯಾನಗಳ ಮೇಲೂ ಕಣ್ಣಿಟ್ಟರುವ ಸರ್ಕಾರಕ್ಕೆ ನೆಲ, ಜಲ, ವಾಯು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ಇಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ನ 2023ರ ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳಿಯುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆಯುತ್ತಿರುವ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಪ್ರಾಂಗಣದಲ್ಲಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಗುಣಾತ್ಮಕ ಶಿಕ್ಷಣ ನೀಡುವ ಸ್ಮಾರ್ಟ್ ತರಗತಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ 1,000 ಸುಸಜ್ಜಿತ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ಹಂತ ಹಂತವಾಗಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಿಎಸ್ಆರ್ ನಿಧಿಯಲ್ಲಿ ಶಿವಮೊಗ್ಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಶಾಲಾ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕೆಪಿಎಸ್ ಶಾಲೆಗಳಲ್ಲಿ ಮಕ್ಕಳಿಗೆ ದ್ವಿಭಾಷಾ ಕಲಿಕೆ, ದೈಹಿಕ ಶಿಕ್ಷಣ, ಸಂಗೀತ, ಗಣಕಯಂತ್ರ ಸೇರಿದಂತೆ ಎಲ್ಲಾ ಶಿಕ್ಷಕರ ಸೇವೆ ದೊರೆಯಲಿದೆ. ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ 75,000 ಶಿಕ್ಷಕರ ಅಗತ್ಯವಿದ್ದು, ಈಗಾಗಲೇ 15,000 ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗಿದೆ ಎಂದು ಅವರು ಹೇಳಿದರು. ಶಿಕ್ಷಕರು ತಮ್ಮ ಬೋಧನೆಯಲ್ಲಿ ವಿವಿಧ ತಂತ್ರಜ್ಞಾನ ಆಧಾರಿತ ಬೋಧನಾ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಸದಸ್ಯ ಕಾರ್ಯದರ್ಶಿ ಡಾ ಭಾಗ್ಯವಾನ ಮುದಿಗೌಡರ್ ಹೇಳಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಆಯೋಜಿಸಿದ್ದ 8 ದಿನಗಳ ಹೊಸ ರಾಷ್ಟೀಯ ಶಿಕ್ಷಣ ನೀತಿಯ ದೃಷ್ಟಿಕೋನ ಮತ್ತು ಸಂವೇದನಾತ್ಮಕ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಆನ್ಲೈನ್ ಸಮಾರೋಪ ಭಾಷಣ ಮಾಡಿ ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ದತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ 2ನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3ರ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 7:16 ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮೊದಲಿಗೆ ಎಸ್ ಪಿ ಪರಮೇಶ್ವರ ಭಟ್ಟ ಅವರ ಒಂದು ರಚನೆ ಮುಡಿಬರ್ತಾ ಇದೆ, ರತ್ನಮಾಲಾ ಪ್ರಕಾಶ್ ಅವರ ದನಿಯಲ್ಲಿ ಕೇಳಿ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3
4: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ಎಂ ರೈನ್ಬೋ. ಸಮಯ ಆಗ್ತಾ ಇದೆ 7:41. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಶಿಶುನಾಳ ಶರೀಫರ ಒಂದು ತತ್ವಪದ ಮೂಡಿ ಬರ್ತಾ ಇದೆ ರತ್ನಮಾಲಾ ಪ್ರಕಾಶ್ ಅವರ ದನಿಯಲ್ಲಿ, ಕೇಳಿ.

ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಒಂದು ರಚನೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ, ರತ್ನಮಾಲಾ ಪ್ರಕಾಶ್ ಅವರ ದನಿಯಲ್ಲಿ. ಇದೀಗ ಮತ್ತೊಂದು ಭಾವಗೀತೆ ಮುಡಿ ಬರ್ತಾ ಇದೆ ರತ್ನಮಾಲಾ ಪ್ರಕಾಶ್ ಅವರ ದನಿಯಲ್ಲಿ, ಕುವೆಂಪು ಅವರ ಒಂದು ರಚನೆ. ಈ ಒಂದು ಭಾವಗೀತೆಯ ಮೂಲಕ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಆ ತೇಜಸ್ವಿನಿ ಮುಂದೆ ಸರಿಯಾಗಿ 8 ಗಂಟೆಗೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ವಾರ್ತೆಗಳು ಮೂಡಿ ಬರುತ್ತವೆ. ಅದಾದ ನಂತರ ಮತ್ತೆ ಭೇಟಿಯಾಗ್ತೀನಿ ಹ್ಯಾಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೀಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:32. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಒಂದಾಗಿದೆ. ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಎಲ್ಲೆಲ್ಲಿ ನಮ್ಮ ಒಂದು ಎಫ್ಎಂ ರೇನ್ಬೋವನ್ನು ಕೇಳ್ತಾ ಇದ್ದೀರೋ ಅವರೆಲ್ಲರಿಗೂ ಸಹ ವೆರಿ ಗುಡ್ ಮಾರ್ನಿಂಗ್, ನಮಸ್ಕಾರ, ಶುಭೋದಯ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮಗಾಗಿ ಸೊಗಸಾದ ಹಾಡುಗಳ ಒಂದು ಪ್ಲೇಲಿಸ್ಟ್ ರೆಡಿಯಾಗಿದೆ. ಅದರೊಟ್ಟಿಗೆ ಇಂದು ಒಂದು ವಿಶೇಷವಾದಂತಹ ದಿನ, ನ್ಯಾಷನಲ್ ಸ್ಪೇಸ್ ಡೇ. ಹೌದು ಸ್ನೇಹಿತರೆ, ಭಾರತದ ಬಾಹ್ಯಾಕಾಶ ಪಯಣದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ಒಂದು ದಿನವೇ ಈ ಒಂದು ನ್ಯಾಷನಲ್ ಸ್ಪೇಸ್ ಡೇ. 23rd ದೇಶದಾದ್ಯಂತ ಈ ಒಂದು ವಿಶೇಷ ದಿನವನ್ನು ಅತ್ಯಂತ ಹೆಮ್ಮೆಯಿಂದ ಆಚರಣೆ ಮಾಡಲಾಗುತ್ತೆ. ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಾಧನೆ ಮಾಡಿದಂತಹ ಐತಿಹಾಸಿಕ ಯಶಸ್ಸನ್ನು ಸ್ಮರಣೆ ಮಾಡೋದಕ್ಕಾಗಿ ಮತ್ತು ಯುವಜನತೆಯಲ್ಲಿ ವಿಜ್ಞಾನದ ಆಸಕ್ತಿಯನ್ನು ಹೆಚ್ಚಿಸೋದಕ್ಕಾಗಿ ಈ ದಿನವನ್ನು ಮೀಸಲಿಡಲಾಗಿದೆ. ಹಾಗಾಗಿ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಸ್ಪೇಸ್ ಡೇ ಕುರಿತು ಒಂದಷ್ಟು ಮಾತು ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಕತ ಶುರುವಾಗೋದಿಲ್ಲಿಂದ.
1: ಧನಂಜಯ್ ಅವರ ಒಂದು ಸಾಹಿತ್ಯ, ನಕುಲ್ ಅವರ ಸಂಗೀತ ನಿರ್ದೇಶನದಲ್ಲಿ ಬ್ಯಾಕ್ ಬೆಂಚಸ್ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರೆ ಈ ಹಾಡ್ ಪ್ಲೇ ಆಗ್ತಿದೆ. ಹಾಗೆಯೇ ಕಾಲೇಜ್ ಲೈಫ್ ಬೊಂಬಾಟ್ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜನಗರಿಂದ. ಸಮಯ ಆಗ್ತಾ ಇದೆ 8:38:49. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್, ಎಫ್ ಎಂ ರೈನ್ಬೋ. ಸ್ನೇಹಿತರೆ, ಇಂದು ನ್ಯಾಷನಲ್ ಸ್ಪೇಸ್ ಡೇ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಹಾಗಾಗಿ ಈ ಒಂದು ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಈ ದಿನವನ್ನು ಯಾಕಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ತಿಳ್ಕೊಂಡ್ವಿ. ಅದರ ಮುಂದುವರೆದ ಭಾಗವಾಗಿ ಏನು ಅಂತ ಹೇಳಿದ್ರೆ, 2023 August 23 ಭಾರತದ ಚಂದ್ರಯಾನ 3 ನೌಕೆಯ ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಇಳಿಯುತ್ತೆ. ಈ ಮೂಲಕ ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪದಂತಹ ಪ್ರಪಂಚದ ಮೊದಲ ದೇಶವಾಗಿ ಭಾರತ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ. ಈ ಮಹತ್ತರ ಸಾಧನೆಯ ನೆನಪಿಗಾಗಿ ಭಾರತ ಸರ್ಕಾರ August 23 ಪ್ರತಿ ವರ್ಷ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡ್ತಾ ಬರಲಾಗ್ತಿದೆ. ಹಾಗೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡುತ್ತೆ ನಮ್ಮ ಒಂದು ಘನ ಸರ್ಕಾರ. ತುಂಬ ಹೆಮ್ಮೆಯ ಸಂಗತಿ ಅಲ್ವಾ ಸ್ನೇಹಿತರೆ? ಇದರೊಟ್ಟಿಗೆ ಇನ್ನು ನಗರದಲ್ಲಿಯೂ ಸಹ ಹಲವು ಕಾರ್ಯಕ್ರಮಗಳು ಏರ್ಪಟ್ಟಿವೆ. ಎಸ್ ಬಸವಾರಾಧ್ಯ ಬದುಕು ಬರಹ ವಿಚಾರ ಸಂಕಿರಣ ಏರ್ಪಟ್ಟಿದೆ. ಎನ್ ಬಸವಾರಾಧ್ಯ ಅವರ ಜನ್ಮಶತಮಾನೋತ್ಸವ ಸಮಿತಿಯವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ. ಚಾಮರಾಜಪೇಟೆಯಲ್ಲಿರುವಂತಹ ಶ್ರೀ ಕೃಷ್ಣರಾಜ ಪರಿಷತ್ ಮಂದಿರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇಂದು ಬೆಳಗ್ಗೆ 9:30. ಆಸಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೀಳ್ತಾರಿ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಹಸಿ ಹಸಿ ಪ್ರೀತಿ ಬಿಸಿ ಬಿಸಿ ನೋಟ ಹೊಸ ಸಂಚಲನ.
1: ಫೈಡಿ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರೆ ಸ್ನೇಹಿತರೆ, ಸೋ ನಿಗಮ್ ಅವರ ದನಿಯಲ್ಲಿ ಎಸ್ ನಾರಾಯಣ್ ಅವರ ಸಂಗೀತ ನಿರ್ದೇಶನ ಹಾಗೂ ರಚನೆ ಇತ್ತು ಈ ಒಂದು ಹಾಡಿಗೆ. ಆಕಾಶವಾಣಿ ಎಫ್ಎಂ ರೇನ್ಬೋ, ಸಮಯ ಆಗ್ತಾ ಇದೆ 8:45, ನೀವು ಕೇಳ್ತಾ ಇದ್ದೀರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವೆಲ್ಲೋ. ಇಂದು ನ್ಯಾಷನಲ್ ಸ್ಪೇಸ್ ಡೇ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಹಾಗಾಗಿ ಈ ಒಂದು ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು ಸ್ನೇಹಿತರೆ. ಇನ್ನು ಇಸ್ರೋ ವಿಜ್ಞಾನಿಗಳ ಶ್ರಮ ಮತ್ತು ಸಾಧನೆ, ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಸಂಕೀರ್ಣವಾದಂತಹ ಬಾಹ್ಯಾಕಾಶ ಪ್ರಯೋಗಗಳನ್ನು ಯಶಸ್ವಿಗೊಳಿಸಿರೋದು ಇಸ್ರೋದ ಹೆಗ್ಗಳಿಕೆ. ಶಿವಶಕ್ತಿ ಅಂತ ಹೇಳಿ ಹೆಸರನ್ನು ಇಡ್ತಾರೆ ಸ್ನೇಹಿತರೆ. ಆ ಒಂದು ಶಿವಶಕ್ತಿ ಅಂತ ಹೇಳಿ ಹೆಸರಿಡಲಾದಂತಹ ಒಂದು ಚಂದ್ರನ ಆ ಜಾಗಕ್ಕೆ ತಲುಪೋದಕ್ಕೆ ನಮ್ಮ ದೇಶದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಹಗಲಿರುಳು ಶ್ರಮಿಸಿದರು. ಮಂಗಳಯಾನದಿಂದ ಹಿಡಿದು ಚಂದ್ರಯಾನದವರೆಗೆ ಭಾರತ ವಿಶ್ವವೇ ಬೆರಗಾಗುವಂತಹ ಒಂದು ಸಾಧನೆಯನ್ನು ಮಾಡಿ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸ್ಕೊಟ್ಟಿದೆ ಸ್ನೇಹಿತರೆ. ಇಂತಹ ಹಲವು ಸಾಧನೆಗಳು ಮುಂದೆಯೂ ಸಹ ಬರುತ್ತೆ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಅದಕ್ಕೂ ಮೊದಲು ಮತ್ತೆರಡು ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ ಬೆಂಗಳೂರಿನಲ್ಲಿ. ಸಾವಣ್ಣ ಅಕ್ಷರ ಆರಾಧನೆ 2026 ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಸಾವಣ್ಣ ಪ್ರಕಾಶನದವರು ಈ ಕಾರ್ಯಕ್ರಮವನ್ನು ಆಯೋಜನೆ

ಮಾಡಿದ್ದಾರೆ ಇಂದು ಬೆಳಿಗ್ಗೆ 10 ಗಂಟೆಗೆ ಬಿಪಿ ವಾಡಿಯಾ ಸಭಾಂಗಣದಲ್ಲಿ ಏರ್ಪಟ್ಟಿದೆ. ಇದರೊಟ್ಟಿಗೆ ಜಾಕ್ ಫ್ರೂಟ್ 2026 ಸಂಗೀತ ಕಮ್ಮಟ ಕಾರ್ಯಕ್ರಮ ಏರ್ಪಟ್ಟಿದೆ ಸ್ನೇಹಿತರೆ. ಇಂದು ಬೆಳಿಗ್ಗೆ 10 ಗಂಟೆಗೆ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ ಮ್ಯೂಸಿಯಂ ಈ ಒಂದು ಸ್ಥಳದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಭೂಮಿಜಾ ಟ್ರಸ್ಟ್ ಮತ್ತು ಪ್ರೆಸ್ಟೀಜ್ ಪ್ರದರ್ಶಕ ಕಲೆಗಳ ಕೇಂದ್ರ ಒಟ್ಟಾಗಿ ಆಯೋಜನೆ ಮಾಡಿದೆ. ಹಾಗೆ ಪಲ್ಲವಿಗಳ ಮೂಲಕ ಮನೋಧರ್ಮ ಕುರಿತ ಕಾರ್ಯಾಗಾರವೂ ಸಹ ಏರ್ಪಟ್ಟಿದೆ. ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಬ್ಯಾಚುಲರ್ ಪಾರ್ಟಿ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:15. ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ ಕೇಳಿ ಕರ್ನಾಟಕದ ಜನತೆ. ಬೆಂಗಳೂರಿನಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ ಎಂದು ವಚನ ಶ್ರಾವಣ ಎನ್ನುವಂತಹ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಇಂದು ಬೆಳಗ್ಗೆ 11:30 ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಅಂಗಳದಲ್ಲಿ ಕಾರ್ಯಕ್ರಮ ಏರ್ಪಟ್ಟಿದೆ. ಆಸಕ್ತರು ಭಾಗವಹಿಸಬಹುದು. ವಚನ ಜ್ಯೋತಿ ಬಳಗದವರು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ. ಇದರ ಜೊತೆಗೆ ಓಲ್ಡ್ ಮ್ಯಾನ್ ಆ್ಯಂಡ್ ದಿ ಸೀ ಎನ್ನುವಂತಹ ನಾಟಕವು ಸಹ ಪ್ರದರ್ಶನಗೊಳ್ತಾ ಇದೆ. ಇಂದು ಸಂಜೆ 4:00 ಜೆ ಪಿ ನಗರದಲ್ಲಿ ಇರುವಂತಹ ರಂಗಶಂಕರದಲ್ಲಿ. ಹಾಗೆ ಇಂದಿನ ಯುವಜನತೆಗೆ ಎಸ್ ಎಲ್ ಭೈರಪ್ಪ ಅವರ ಕೃತಿಗಳ ಪ್ರಸ್ತುತತೆ ಕುರಿತು ಚರ್ಚಾ ಸ್ಪರ್ಧೆ ಏರ್ಪಟ್ಟಿದೆ. ಅಲಿಯನ್ಸ್ ಫ್ರಾಂಚೈಸ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ. ಅಲಿಯನ್ಸ್ ಫ್ರಾಂಚೈಸ್ ಈ ಒಂದು ಸ್ಥಳದಲ್ಲಿಯೇ ಆಸಕ್ತರು ಈ ಎರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ ಈಗ ನಿಮಗಾಗಿ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM.

ಬಿಸಿ ಬಿಸಿ ಐಸ್ ಕ್ರೀಮ್ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ನಕುಲ ಅಭ್ಯಂಕರ್ ಅವರ ಸಂಗೀತ ನಿರ್ದೇಶನವಿತ್ತು. ವಸು ದೀಕ್ಷಿತ್ ಅವರು ಈ ಒಂದು ಹಾಡಿಗೆ ದನಿಗೊಳಿಸಿದರು. ಸಮಯ ಆಗ್ತಾ ಇದೆ 8:54 ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ರೂಟ್ಸ್ ಆ್ಯಂಡ್ ರಿದಮ್ಸ್ ಕರ್ನಾಟಕ ಜೀವಂತ ಜಾನಪದ ಪರಂಪರೆಯ ಸಂಭ್ರಮಾಚರಣೆ ಈ ಒಂದು ಕಾರ್ಯಕ್ರಮ ಏರ್ಪಟ್ಟಿದೆ. ಡೆಸ್ಟಿನೇಷನ್ ಹೆರಿಟೇಜ್ ಅವರು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ. ಇಂದು ಬೆಳಿಗ್ಗೆ 10:30 ಸುಧಾಮನಗರದಲ್ಲಿ ಇರುವಂತಹ KH ಪಾಟೀಲ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಳ್ತಾ ಇದೆ. ಹಾಗೆ ಸ್ವಾತಂತ್ರ್ಯ ಸಂಭ್ರಮ ಮತ್ತು ಎಸ್ ಜಾನಕಿ ಅವರಿಗೆ ಗಾಯನ ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಟ್ಟಿದೆ. ಇಂದು ಸಂಜೆ 4:00 ಆರ್ಟಿನಗರದಲ್ಲಿ ಇರುವಂತಹ ತರಳಬಾಳು ಕೇಂದ್ರದಲ್ಲಿ. ಇದರೊಟ್ಟಿಗೆ ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ ಪ್ರಚಾರ ಅಭಿಯಾನ ನಡೀತಾ ಇದೆ. ಇಂದು ಬೆಳಿಗ್ಗೆ 10:00 ಸ್ವಾತಂತ್ರ್ಯ ಉದ್ಯಾನದಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳು ತುಂಬನೇ ಚೆನ್ನಾಗಿವೆ. ನೀವು ಆಸಕ್ತರು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು. ಹಾಗೆ ಸ್ನೇಹಿತರೆ, ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಕುರಿತು ನಾವು ಮಾತಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ಇಂದು 23rd ನ್ಯಾಷನಲ್ ಸ್ಪೇಸ್ ಡೇ, ಬಾಹ್ಯಾಕಾಶ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಇಂದು. ಸ್ನೇಹಿತರೆ, ಇಸ್ರೋ ವಿಜ್ಞಾನಿಗಳು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಚಂದ್ರನನ್ನು ತಲುಪಿದಂತಹ ಒಂದು ಕಾರ್ಯಾಚರಣೆ ಇದು. ಹಾಗಾಗಿ ಶಿವಶಕ್ತಿ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಿದ್ರು ಆ ಪಾಯಿಂಟ್ಗೆ. ಇನ್ನು ಆಕಾಶ, ಈ ಒಂದು ಬಾಹ್ಯಾಕಾಶ ದಿನಾಚರಣೆ ಕೇವಲ ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಮುಂಬರುವಂತಹ ಪೀಳಿಗೆಗೆ, ಮುಖ್ಯವಾಗಿ ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿಜ್ಞಾನ, ತಂತ್ರಜ್ಞಾನ ಹಾಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ದೊಡ್ಡ ಪ್ರೇರಣೆಯಾಗಿರುವಂತಹ ಒಂದು ದಿನಾಚರಣೆ. ಗಗನಯಾನದಂತಹ ಮುಂದಿನ ಸಾಹಸಗಳಿಗೆ ಭಾರತೀಯರ ಯುವಕರನ್ನು ಸಜ್ಜುಗೊಳಿಸೋದು ಈ ದಿನದ ಪ್ರಮುಖ ಉದ್ದೇಶ ಅಂತಲೇ ಹೇಳ್ಬೋದು. ಇನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ತರುವಂಥದ್ದು. ಇಸ್ರೋದ ಈ ಒಂದು ಪಯಣ, ಪ್ರಯತ್ನ ಮತ್ತು ಶ್ರದ್ಧೆ ಇದ್ದರೆ ಆಕಾಶವೂ ನಮಗೆ ದೂರ ಅಲ್ಲ ಅಂತ ಹೇಳಿ ಸಾಬೀತುಪಡಿಸಿದೆ. ನಮ್ಮ ದೇಶದ ವಿಜ್ಞಾನಿಗಳಿಗೆ ಅವರ ಒಂದು ಶ್ರಮಕ್ಕೆ ನಾವು ಸಹ ಕೈಜೋಡಿಸ್ತಾ ಭಾರತವು ಬಾಹ್ಯಾಕಾಶ ರಂಗದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ಆಶಿಸೋಣ ಸ್ನೇಹಿತರೆ. ಜೈ ಹಿಂದ್ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾವು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ. ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗು. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬೇಕು ಅಂತ ಹೇಳಿ

ಆದರೆ ಏನು ಮಾಡಬೇಕು ಅಂತ ಗೊತ್ತಿದ್ದೀರಾ? ತುಂಬಾ ಸಿಂಪಲ್, ಬೇಗ ಬೇಗ ನಮ್ಮ ಒಂದು ವಾಟ್ಸಪ್ ಸಂಖ್ಯೆಗೆ ಸಂದೇಶ ಹರಿದು ಬರಲಿ ಅಂತ ಹೇಳ್ತಾ ನಿಮಗಾಗಿ ಈಗ ಮತ್ತೊಂದು ಹಾಡು ಮೂಡಿ ಬರ್ತಾ ಇದೆ. ವಾಸುಕಿ ವೈಭವ್ ಅವರ ದನಿಯಲ್ಲಿ ಕೇಳಿ.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:04. ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಕಾರ್ಯಕ್ರಮ ಸಖತ್ ಸಾಂಗ್ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಗೊತ್ತಿದ್ದಿಲ್ಲ ಸ್ನೇಹಿತರೆ? ತುಂಬಾನೇ ಸಿಂಪಲ್. ಬೇಗ ಬೇಗ ನಮ್ಮ ಒಂದು ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನ ಕಳಿಸಿ 9480909013 9408010013 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳ ಜೊತೆಗೆ ನಿಮ್ಮ ಹೆಸರನ್ನ ಮರಿದೆ ಮರಿದೆ ಟೈಪ್ ಮಾಡಿ ಕಳಿಸಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 9:53. ಸೂಪರ್ ಹಿಟ್ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ನೀವು ಕೇಳಿದಂತಹ ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಸಾಗ್ತಾ ಇದ್ದೀವಿ. ಸ್ನೇಹಿತರೆ, ಇನ್ನು ಮಳೆಗಾಲದಲ್ಲಿ ನಾವಿದ್ದೀವಿ, ಮಳೆ ಬರ್ತಾ ಇದೆ. ಹಬ್ಬದಲ್ಲಂತೂ ತುಂಬಾ ಚೆನ್ನಾಗಿ ಮಳೆ ಬಂತು. ಹಬ್ಬದ ಹಿಂದಿನ ದಿನ ಅಂತೂ ಮಾರುಕಟ್ಟೆಲ್ಲಂತೂ ಖರೀದಿ ಮಾಡೋದಕ್ಕೆ ಹೋದರೆಲ್ಲ ಸಹ ನಿಂತ್ಕೊಂಡು ಬಂದರು. ಇನ್ನು ಅಷ್ಟರ ಮಟ್ಟಿಗೆ ಮಳೆಯ ರಾಯ ಅಬ್ಬರಿಸ್ದ ಆದ್ರಿದಂದು. ಇನ್ನು ಸದ್ಯಕ್ಕೆ ಎಲ್ಲೋ ಒಂದು ಸ್ವಲ್ಪ ನಾರ್ಮಲ್ ಆಗಿದೆ ಈ ಒಂದು ವಾತಾವರಣ, ಮಳೆ ಬರದೆ. ಆದರೂ ಸಹ ಈ ಮಳೆಗಾಲದ ಆ ಸೀಸನ್ ಅಂತೂ ನಡೀತಾನೆ ಇದೆ ಅಲ್ವಾ. ಮಳೆಗಾಲ ಅಂತ ತಕ್ಷಣ ನಮಗೆ ನೆನಪಾಗೋದೇನು ಹೇಳಿ, ಮನೆಯೊಳಗೆ ಕೂತು ಆಡುವಂತಹ ಆಟಗಳು ಮತ್ತು ಅಮ್ಮ ಮಾಡಿಕೊಡುವಂತಹ ಬಿಸಿ ಬಿಸಿ ಸ್ನ್ಯಾಕ್ಸ್. ಹೊರಗೆ ಗಿಡ ಮರಗಳೆಲ್ಲ ಮಳೆಗೆ ತೊಳೆದು ಹಸನಾಗಿ ನಿಂತಿರುವಾಗ ಮನೆಯೊಳಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದ್ದಾರೆ ಇದೆಯಲ್ಲ, ಆ ಒಂದು ಮಜಾನೇ ಬೇರೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಈ ಮಳೆಗಾಲದಲ್ಲಿ ಆಡುವಂತಹ ಇಂಡೋರ್ ಗೇಮ್ಸ್, ಒಳಾಂಗಣ ಕ್ರೀಡೆಗಳ ಕುರಿತು ಒಂದಷ್ಟು ಮಾತು. ಏನು ಮೊಬೈಲ್ ಇದೆ, ಫಿಲಮ್ಸ್ ನೋಡ್ತೀವಿ, ರೈಮ್ಸ್ ನೋಡ್ತೀವಿ, ರೀಲ್ಸ್ ನೋಡ್ತೀವಿ, ಬಿಡಿ ಇನ್ನೇನು ಅದೇ ಥರ ನಡೀತಾ ಇರೋದು ಈಗಿನ ಕಾಲದಲ್ಲಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಇಂಡೋರ್ ಗೇಮ್ಸ್ಗಳ ಕಡೆಯೂ ಸಹ ನಾವು ಗಮನ ಕೊಡೋಣ, ಮತ್ತು ನಾವು ಆಡ್ತಿದ್ದಂತಹ ಒಳಾಂಗಣ ಕ್ರೀಡೆಗಳ ಕುರಿತು ಒಂದಷ್ಟು ಮಾತಾಡೋಣ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:26, ನಿಮ್ಮ ನೆಚ್ಚಿನ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಇದರೊಟ್ಟಿಗೆ ಮಳೆಗಾಲದಲ್ಲಿ ಆಡಬಹುದಾದಂತಹ ಹಾಗೆ ಆಡುವಂತಹ ಒಳಾಂಗಣ ಕ್ರೀಡೆಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಇನ್ನು ಮಳೆಗಾಲದ ವಾತಾವರಣಕ್ಕೆ ಸೆಟ್ ಆಗುವಂತಹ ಒಂದು ಆಟ ಅಂತಂದರೆ ಅದು ಕ್ಯಾರಮ್ ಬೋರ್ಡ್ ಮತ್ತು ಚೆಸ್. ಇನ್ನು ಹೊರಗೆ ತಂಪು ಗಾಳಿ ಬೀಸ್ತಾ ಇದ್ರೆ ಮನೆಯೊಳಗೆ ಹಾಲ್ನಲ್ಲಿ ಕ್ಯಾರಮ್ ಬೋರ್ಡನ್ನು ಇಟ್ಟು ಸ್ಟ್ರೈಕರ್ ಹೊಡೆಯೋ ಶಬ್ದನ ಕೇಳ್ತಾ ಇದ್ರೆ ಆ ಒಂದು ಎಂಟರ್ಟೈನ್ಮೆಂಟ್ ಬೇರೆನೇ ಅಲ್ವಾ. ಇನ್ನು ತಲೆಗೆ ಹುಳ ಬಿಟ್ಕೊಂಡು ಆಡುವಂತಹ ಚೆಸ್ ಗೇಮ್ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಿಮ್ಮ ಮನೆಯಲ್ಲೇನಾದರೂ ಕ್ಯಾರಮ್ ಬೋರ್ಡ್ ಧೂಳು ಹಿಡಿದಿದ್ರೆ ತಕ್ಷಣ ಹೊರಗೆ ತೆಗಿರಿ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಮಳೆ ಬರ್ತಾ ಇದೆ ರೀ. ಇನ್ನು ಇದು ಮಳೆಗಾಲ, ಈ ಒಂದು ಸಮಯದಲ್ಲಿ ಸ್ವಲ್ಪ ಸಮಯ ಆದರೂ ಸಹ ನಿಮ್ಮ ಕುಟುಂಬದ ಜೊತೆಗೆ ಈ ಎಲ್ಲ ಆಟಗಳನ್ನು ಆಡೋದ್ರ ಮೂಲಕ ಸಮಯವನ್ನು ಕೊಡಿ ಅಂತ ಹೇಳ್ತಾ ಈಗ ಮತ್ತೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಮುಡಿ ಬರ್ತೀವಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಕಿರಣ್ ಟಾಟಾ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ, ಅನುಪಮ ಹಾಗೂ ಗುರುಕಿರಣ್ ಅವರ ದನಿಯಲ್ಲಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:36:45. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೌದು, ಇದು ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್, FM ರೇನ್ಬೋ. ಇಂದಿನ ಸಖತ್

ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಮಳೆಗಾಲದಲ್ಲಿ ಆಡುವಂತಹ ಒಳಾಂಗಣ ಕ್ರೀಡೆಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ದಾವಣಗೆರೆಯಿಂದ ಶಿವಾನಂದ ಅವರು ಹೇಳ್ತಾ ಇದ್ದಾರೆ, ನಾನು ಸಹ ಮನೆಯಲ್ಲಿ ಆಡಬಹುದಂತಹ ಹಲವು ಆಟಗಳನ್ನು ಆಡಿದ್ದೀನಿ ಈ ಒಂದು ಮಳೆಗಾಲದಲ್ಲಿ. ಗೋಲಿ ಆಟ ಆಡಿದ್ದೀನಿ, ಚಿನ್ನಿ ಮನೆ ಆಡ್ತಿದ್ವಿ, ಹಾಗೆ ಚೌಕಾಬಾರ, ಕವಡೆ ಅಂತಹ ಈ ಬಗೆಯ ಆಟಗಳನ್ನು ಆಡ್ತಿದ್ವಿ, ತುಂಬಾ ಖುಷಿ ಕೊಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಚೌಕಾಬಾರ ಮತ್ತು ಅಳಗುಳಿ ಮನೆ ಇವೆಲ್ಲವೂ ಸಹ ಸಾಂಪ್ರದಾಯಿಕ ಆಟಗಳು. ಮಳೆಗಾಲ ಮಾತ್ರವಲ್ಲದೆ ಬೇರೆ ದಿನಗಳಲ್ಲೂ ಸಹ, ಬೇರೆ ಋತುಮಾನಗಳಲ್ಲೂ ಸಹ ಆಡಬಹುದಾದಂತಹ ಒಳಾಂಗಣ ಕ್ರೀಡೆಗಳು ಅಂತಲೇ ಹೇಳ್ಬೋದು. ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಹಳೆಯ ಸಾಂಪ್ರದಾಯಿಕ ಆಟಗಳನ್ನು ನಾವು ಮರೆತುಬಿಟ್ಟಿದ್ದೀವಿ ಅಲ್ವಾ? ಆದರೆ ಈ ಒಂದು ಸೀಸನ್ನಲ್ಲಿ ಅಜ್ಜಿ, ತಾತ, ಮೊಮ್ಮಕ್ಕಳು ಎಲ್ಲರೂ ಜೊತೆಯಾಗಿ ಕೂತು ಆಡುವಂತಹ ಚೌಕಾಬಾರ ಆಗಿರಬಹುದು, ಅಳುಗುಳಿ ಮನೆ ಆಟಗಳ ಒಂದು ಕಥೆಯೇ ಬೇರೆ. ಇನ್ನು ಹುಣಸೆ ಹಣ್ಣಿನ ಬೀಜ ಅಥವಾ ದಾಳ ಉರುಳಿಸ್ತಾ ಆಡುವಂತಹ ಈ ಆಟಗಳು ಕುಟುಂಬದಲ್ಲಿ ನಗುವನ್ನು ಮೂಡಿಸುತ್ತೆ, ಹಾಗೆ ಪ್ರೀತಿಯನ್ನು ಹೆಚ್ಚು ಮಾಡುತ್ತವೆ. ಈ ಬಗ್ಗೆ ಆಟಗಳನ್ನು ನೀವು ಸಹ ಈಗಲೂ ಮುಂದುವರಿಸ್ಕೊಂಡು ಹೋಗಿ ಹೋಗಿ ಅಂತ ಹೇಳ್ತಾ, ನಿಮ್ಮ ಕೇಳ್ದಂತಹ ಮತ್ತಷ್ಟು ಹಾಡುಗಳು ಮೂಡಿ ಬರುತ್ತವೆ ಇಂದಿನ ಸಖತ್ ಸೊಗ್ಗು ಕಾರ್ಯಕ್ರಮದಲ್ಲಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 9:03. ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳೊಂದಿಗೆ ನಮ್ಮ ನಿಮ್ಮೆಲ್ಲರ ಪಯಣ ಸಾಗ್ತಾ ಇದೆ. ಇದರೊಟ್ಟಿಗೆ ಮಳೆಗಾಲದಲ್ಲಿ ಆಡುವಂತಹ ಒಳಾಂಗಣ ಕ್ರೀಡೆಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಇನ್ನು ಮಳೆ ಬಂತು ಅಂತಂದರೆ ಅಥವಾ ಟ್ರಾವೆಲಿಂಗ್ ಟೈಮಲ್ಲಿ ನಾವೆಲ್ಲರೂ ಸೇರಿ ಕುಟುಂಬದವರ ಜೊತೆಗೆ ಸ್ನೇಹಿತರ ಜೊತೆಗೆ ಒಟ್ಟಾಗಿ ಸೇರಿ ಆಡುವಂತಹ ಒಂದು ಆಟ ಅಂದರೆ ಅದು ಅಂತ್ಯಾಕ್ಷರಿ ಅಥವಾ ವರ್ಲ್ಡ್ ಬಿಲ್ಡಿಂಗ್. ಈ ಒಂದು ಅಂತ್ಯಾಕ್ಷರನಲ್ಲಿ ಒಬ್ಬರು ಹಾಡು ಮುಗಿಸಿದ ತಕ್ಷಣ ಮತ್ತೊಬ್ಬರು ಸ್ಟಾರ್ಟ್ ಮಾಡೋ ಆ ಒಂದು ಖುಷಿ ಇದೆಯಲ್ಲ, ಅದು ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಮಕ್ಕಳಿಗಂತೂ ಈ ಮಳೆಗಾಲ ಬಂತು ಅಂತಂದರೆ ಒಂದು ರೀತಿ ಹಬ್ಬ ಇದ್ದ ಹಾಗೆ. ಯಾಕೆ ಅಂತ ಹೇಳಿದ್ರೆ ಮಳೆ ಬಂದು ಹೋದ್ಮೇಲೆ ರಸ್ತೆಯಲ್ಲಿ ಹರಿಯೋ ನೀರಿನಲ್ಲಿ ನೋಟ್ಬುಕ್ ಹಾಳೆಗಳಿಂದ ಮಾಡಿದಂತಹ ಆ ಒಂದು ಕಾಗದದ ದೋಣಿ ಬಿಡೋದು ಅಂದರೆ ಮಕ್ಕಳಿಗೆ ಎಲ್ಲದ ಸಂಭ್ರಮ. ಯಾರ ದೋಣಿ ದೂರ ಹೋಗುತ್ತೆ ಅನ್ನೋ ಒಂದು ಕಾಂಪಿಟೇಷನ್ ಮಾಡೋದು ಇದೆಯಲ್ಲ, ಅದು ಪ್ರತಿಯೊಬ್ಬರ ಬಾಲ್ಯದ ಗೋಲ್ಡನ್ ಮೆಮೊರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗಾಗಿ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಅಮೃತ ಘಳಿಗೆ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಜಯಚಂದ್ರನ್ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 9:33. ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬೆಲಿನಲ್ಲಿ ಸಖತ್ ಸಾಂಗು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಮಳೆಗಾಲದಲ್ಲಿ ಆಡುವಂತಹ ಒಳಾಂಗಣ ಕ್ರೀಡೆಗಳ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಇನ್ನು ಮನೆಯಲ್ಲಿ ಕಸಿನ್ಸ್ ಅಥವಾ ಫ್ರೆಂಡ್ಸ್ ಎಲ್ಲರೂ ಸಹ ಒಟ್ಟಿಗೆ ಸೇರ್ತಾಗ ಆಡುವಂತಹ ಒಂದು ಆಟ ಅಂತ ಹೇಳಿದ್ರೆ ಅದೇ ದಂಶರಾಜ್ಸ್. ಬಾಯಿ ಬಿಡದೆ ಕೇವಲ ಸನ್ನೆಯ ಮೂಲಕ ಸಿನಿಮಾ ಹೆಸರು ಕಂಡಿಡಿಯೋ ಈ ಒಂದು ಆಟದಲ್ಲಿ ಗೊಂದಲ ಇರುತ್ತೆ, ತಮಾಷೆ ಇರುತ್ತೆ, ನಗು ಅಂತೂ ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ. ಇನ್ನು ಹೊಸ ಪೀಳಿಗೆ ಈ ಒಂದು ಹೊಸ ಪೀಳಿಗೆ ಆಡುವಂತಹ ಮತ್ತಷ್ಟು ಆಟಗಳು ಯಾವುವು ಅಂತ ಹೇಳಿದ್ರೆ ಲುಡೋ ಆಡ್ತಾರೆ, ಮೊನೋಪೋಲಿ ಆಡ್ತಾರೆ, ಅಥವಾ ಯುನೋ ಕಾರ್ಡ್ಸ್ ಆಡೋದು ಒಂದು ಹೊಸ ಟ್ರೆಂಡ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ದೂರದಲ್ಲಿ ಇರುವಂತಹ ಸ್ನೇಹಿತರ ಜೊತೆ ಆನ್ಲೈನ್ನಲ್ಲೇ ಲೂಡೋ ಆಡ್ತಾ ವಿಡಿಯೋ ಕಾಲ್ನಲ್ಲಿ ಹರಟೆ ಹೊಡೆಯೋದು ಕೂಡ ಈ ಕಾಲದ ಟ್ರೆಂಡಿ ಆಟ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಹೊರಗಡೆ ಮಳೆ ಬರಲಿ ಬಿಡಲಿ, ಪ್ರೀತಿ ಪಾತ್ರರ ಜೊತೆಗೆ ಆಟ ಆಡ್ತಾ ಬಿಸಿ ಬಿಸಿ ಪಕೋಡ ಸವಿತಾ ಖುಷಿಯಾಗಿರೋದೇ ಜೀವನ ಅಲ್ವಾ? ನಿಮ್ಮ ಮುಖದ ಮೇಲಿನ ನಗು ಸಹ ಹೀಗೆಯೇ ಇರಲಿ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡಿನೊಂದಿಗೆ ಇಂದಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ 10 ಗಂಟೆಯ ಸಿನಿಚಿಟಿಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:13 ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಹೊತ್ತಿದು. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಮೊದಲಿಗೆ 2 ಸೊಗಸಾದ ಹಾಡುಗಳು ಮೂಡಿ ಬರುತ್ತವೆ. ಆ ನಂತರ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುವಂತಹ ವಿಷಯ ಹಾಗೆ ಅದರ ಕುರಿತಾದಂತಹ ಒಂದಷ್ಟು ಹಾಡುಗಳು ಮೂಡಿ ಬರುತ್ತವೆ. ಕೇಳ್ತಾರಿ 101.3 ಕನ್ನಡ ಕಾಮನ ಬಿಲ್ಲು.

ಸಿನಚಿಟೆ ಕಾರ್ಯಕ್ರಮ ಆರಂಭ ಆಯಿತು. ಎರಡು ಸೂಪರ್ ಹಿಟ್ ಹಾಡುಗಳ ಮೂಲಕ ಸಮಯ ಆಗ್ತಾ ಇದೆ 10:13:16. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಮಹಿಳೆ ಭಾಗಶಃ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಂಡಿದ್ದಾಳೆ, ಅದರಲ್ಲಿ ಸಿನಿಮಾ ರಂಗನೂ ಸಹ ಹೊರತಲ್ಲ. ಆದರೆ ಮೊದಲೆಲ್ಲ, ಅಂದರೆ ಹಿಂದಿನ ಕಾಲದಲ್ಲೆಲ್ಲ, ಮಹಿಳೆ ಅಂದರೆ ಮನೆಗೆ ಮಾತ್ರ ಸೀಮಿತ ಅನ್ನೋ ಹಾಗಾಗಿತ್ತು. ಹಾಗಾಗಿಯೇ ರಂಗಭೂಮಿಯಲ್ಲಿ ಪುರುಷರೇ ಸ್ತ್ರೀ ವೇಷವನ್ನು ಧರಿಸಿ ಅಭಿನಯಿಸ್ತಾ ಇದ್ರು. ಆದರೆ ಕಾಲಕ್ರಮೇಣ ಸ್ತ್ರೀಯೇ ಸ್ತ್ರೀ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ತದನಂತರ ಆಕೆ ಸಿನಿಮಾ ರಂಗವನ್ನು ಸಹ ಪ್ರವೇಶ ಮಾಡ್ತಾಳೆ. ಹೀಗೆ ಸಿನಿಮಾ ರಂಗದಲ್ಲಿ ಮಹಿಳೆ ಬೆಳೆದು ಬಂದ ಹಾದಿಯ ಕುರಿತು ಒಂದಷ್ಟು ಮಾತು ಇಂದಿನ ಸಿನಿಚಿಟೆಯಲ್ಲಿ ಕೇಳ್ತಾರೆ. 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಶುಭಮಂಗಳ ಮತ್ತು ಗೆಜೆ ಪೂಜೆ ಚಿತ್ರದಿಂದ ಒಂದೊಂದು ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:27 ಸಿನಿಚಿಟೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ. ಸ್ನೇಹಿತರೆ, ಇಂದಿನ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಸಿನಿಮಾ ರಂಗದಲ್ಲಿ ಮಹಿಳೆ ಬೆಳೆದು ಬಂದ ಹಾದಿಯ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸಿನಿಮಾ ಮಾಧ್ಯಮಕ್ಕೆ ಮಹಿಳೆ ಪ್ರವೇಶ ಮಾಡಿದ್ದು ರಂಗಭೂಮಿಯಿಂದ, ನಂತರ ರಂಗಭೂಮಿಯಿಂದ ಮಹಿಳೆಯರು ಈ ಒಂದು ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾರೆ. ತದನಂತರ ಒಂದಷ್ಟು ಬದಲಾವಣೆಯಾಗಿ ಅಭಿನಯದಲ್ಲಿ ಆಸಕ್ತಿ ಇರುವಂತಹ ಮಹಿಳೆಯರೂ ಸಹ ಸಿನಿಮಾ ರಂಗವನ್ನು ಪ್ರವೇಶ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೂ ಸಹ ಪ್ರಾರಂಭದ ದಿನಗಳಲ್ಲಿ ಮಹಿಳಾ ನಟಿಯರ ನಟನೆ, ಹಾಡು ಮತ್ತು ಕುಣಿತಕ್ಕಷ್ಟೇ ಸೀಮಿತವಾಗಿರ್ತಾ ಇತ್ತು. ಆದರೆ ಯಾವಾಗ ಸಿನಿಮಾದ ಕಥೆಗೆ ನಾಯಕಿಯ ಅಗತ್ಯ ಎದುರಾಯಿತೋ ಆಗ ಮಹಿಳಾ ಕಲಾವಿದರು ಮುಖ್ಯ ಭೂಮಿಕೆಗೆ ಬರೋದಕ್ಕೆ ಶುರು ಮಾಡ್ತಾರೆ. ಆದರೆ ಆರಂಭದ ದಿನಗಳಲ್ಲಿ ನಾಯಕಿಯ ಪಾತ್ರಕ್ಕಿಂತ ಮಹಿಳಾ ಕಲಾವಿದರಿಗೆ ಪೋಷಕ ಪಾತ್ರಗಳಲ್ಲೇ ಹೆಚ್ಚು ಅಭಿನಯಕ್ಕೆ ಅವಕಾಶ ದೊರೀತಾ ಇತ್ತು. ತದನಂತರ ಅವರು ಮುನ್ನೆಲೆಗೆ ಬರ್ತಾರೆ, ನಾಯಕ ನಟಿಯಾಗಿ ಕಾಣಿಸ್ಕೊಳ್ತಾರೆ. ಈ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಇಂದಿನ ಸಿನಿಚಿಟೆಯಲ್ಲಿ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:31 ಸಿನಿಚಿಟಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದೀವಿ ಸಿನಿಮಾ ರಂಗದಲ್ಲಿ ಮಹಿಳೆ ಬೆಳೆದು ಬಂದ ಹಾದಿಯ ಕುರಿತು. ಪೋಷಕ ಪಾತ್ರಗಳಂತಹ ತಾಯಿ, ಅತ್ತಿಗೆ, ಸಹೋದರಿಯ ಪಾತ್ರಗಳಲ್ಲಿ ಅಭಿನಯಿಸೋದ್ರ ಮೂಲಕ ಸಿನಿಮಾಗಳಲ್ಲಿ ಸ್ತ್ರೀ ಕಲಾವಿದರ ಆಗಮನ ಆಗುತ್ತೆ. ತದನಂತರ ನಾಯಕಿಯ ಪಾತ್ರಗಳಿಗೂ ಸಹ ಬೇಡಿಕೆ ಶುರುವಾಗುತ್ತೆ. ಹೇಗೆ ಅಂದರೆ, ರಂಗಭೂಮಿಯಲ್ಲಿ ಮಹಿಳಾ ಪ್ರಧಾನ ನಾಟಕಗಳನ್ನು ಪ್ರದರ್ಶನ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಸ್ನೇಹಿತರೆ. ಅದು ನೇರವಾಗಿ ಸಿನಿಮಾಗಳ ಮೇಲೂ ಸಹ ಪರಿಣಾಮ ಬೀರೋದಕ್ಕೆ ಶುರುವಾಗುತ್ತೆ. ಅದುವರೆಗೂ ಹಾಡು ಮತ್ತು ಕುಣಿತಕ್ಕಷ್ಟೇ ಸೀಮಿತವಾಗಿದ್ದಂತಹ ನಾಯಕಿಯ ಅಭಿನಯ ಹೆಣ್ಣು ತನ್ನ ತೊಳಲಾಟ, ಸಂಕಟದ ಭಾವನೆಯನ್ನು ವ್ಯಕ್ತಪಡಿಸುವಂತಹ ಮಟ್ಟಕ್ಕೆ ವಿಸ್ತರಿಸುತ್ತೆ. ಬಿ ಆರ್ ಪಂತ್ಲು ಅವರು, ಹುಣಸೂರು ಕೃಷ್ಣಮೂರ್ತಿ ಅವರಂತಹ ನಿರ್ದೇಶಕರು ನಾಯಕನ ಪ್ರಧಾನ ಭೂಮಿಕೆಯ ನಡುವೆಯೂ ಸಹ ನಾಯಕಿ ಪಾತ್ರಧಾರಿಯ ಅಭಿನಯಕ್ಕೆ ಒಂದಿಷ್ಟು ಅವಕಾಶವನ್ನು ನೀಡೋದಕ್ಕೆ ಆರಂಭ ಮಾಡ್ತಾರೆ. ನಂತರ ಪಂಡರಿಬೈ ಅವರು, ಲೀಲಾವತಿ ಅವರು, ಆದವಾನಿ ಲಕ್ಷ್ಮೀದೇವಿ ಅವರು ಇತ್ಯಾದಿ ನಟಿಯರು ಕ್ರಮೇಣ ನಾಯಕಿ ಪಾತ್ರಗಳಲ್ಲಿ ತಮ್ಮ ಅಭಿನಯದ ಛಾಪನ್ನ ಮೂಡಿಸ್ತಾ ಹೋಗ್ತಾರೆ ಅಂತ ಹೇಳ್ತಾ ಈಗ ಮತ್ತೊಂದು ಸೊಗಸಾದ ಹಾಡನ್ನ ಪ್ರಸಾರ ಮಾಡ್ತಿದ್ದೀನಿ. ಕೀಳ್ತಾರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಪುಟ್ನಂಜ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:42, ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನು ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸಿನಿಮಾ ರಂಗದಲ್ಲಿ ಮಹಿಳಾ ಕಲಾವಿದರು ಬೆಳೆದು ಬಂದ ಹಾದಿಯ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಪೋಷಕ ಪಾತ್ರಗಳಿಂದ ನಾಯಕಿಯ ಪಾತ್ರಕ್ಕೆ ಬರ್ತಿಯನ್ನು ಪಡೆದುಕೊಳ್ತಾರೆ. ಬಿ ಆರ್ ಪಂತ್ಲು ಅವರು, ಹುಣಸೂರು ಕೃಷ್ಣಮೂರ್ತಿ ಅವರಂತಹ ನಿರ್ದೇಶಕರು ನಾಯಕನ ಪ್ರಧಾನ ಭೂಮಿಕೆಯ ನಡುವೆಯೂ ಸಹ ನಾಯಕಿಯ ಪಾತ್ರಧಾರಿಯ ಅಭಿನಯಕ್ಕೆ ಒಂದಷ್ಟು ಅವಕಾಶವನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಮತ್ತೊಂದು ಆಶಾದಾಯಕ ಬೆಳವಣಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಕೆಲವು ಸಿನಿಮಾಗಳಲ್ಲಿ ನಾಯಕಿ ನಟಿಯರಿಗೆ ನಾಯಕನಿಗೆ ಸರಿಸಮಾನದಂತಹ ಪಾತ್ರಗಳು ಪ್ರಾಪ್ತವಾಗೋಕ್ಕೆ ಶುರು ಆಗುತ್ತೆ. ಉದಾಹರಣೆಗೆ ಕರುಣೆಯೇ ಕುಟುಂಬದ ಕಣ್ಣು, ಕುಲವಧು, ಗಾಂಧಿನಗರ ಹೀಗೆ. ನಂತರ ಹೆಣ್ಣು ಪೂರ್ಣ ಪ್ರಮಾಣದಲ್ಲಿ ನಾಯಕಿ ಪ್ರಧಾನ ಸಿನಿಮಾಗಳಲ್ಲಿ ಅಭಿನಯಿಸುವಂತಹ ಒಂದು ಅವಕಾಶವನ್ನು ಪಡೆದುಕೊಂಡಿದ್ದು ಪೌರಾಣಿಕ ಸಿನಿಮಾಗಳ ಮೂಲಕ. ಸತಿ ಸಾವಿತ್ರಿ ಆಗಿರಬಹುದು, ಮಹಾಸತಿ ಮಂಡೋದರಿ ಆಗಿರಬಹುದು, ಸತಿ ಸುಕನ್ಯಾ ಆಗಿರಬಹುದು, ಬಾಲನಾಗಮ್ಮ ಸಿನಿಮಾಗಳಲ್ಲಿ ಮಹಿಳಾ ಕಲಾವಿದರಿಗೆ ಪ್ರಧಾನ ಭೂಮಿಕೆಯಲ್ಲಿ ಅಭಿನಯಿಸುವಂತಹ ಅವಕಾಶ ದೊರೆಯುತ್ತೆ. ನಂತರ ಹೋರಾಟಗಾರ್ತಿಯಾಗಿ ಹೋರಾಡುವಂತಹ ಸಿನಿಮಾಗಳು ಸಹ ಬರುತ್ತವೆ. ಮಲ್ಲಮ್ಮನ ಪವಾಡ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಸಿನಿಮಾಗಳು ಸಹ ನಾಯಕಿಯನ್ನ ಹೊಸ ಪರಿವೇಶದಲ್ಲಿ ನೋಡುವಂತಹ ಒಂದು ಅವಕಾಶ ಪ್ರೇಕ್ಷಕರದಾಗುತ್ತೆ ಅಂತ ಹೇಳ್ತಾ ಈಗ ಮತ್ತೊಂದು ಸೊಗಸಾದ ಹಾಡನ್ನ ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಕೂಡಲೇ ಗಮನಿಸಿ. ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್, ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:51. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸಿನಿಮಾ ರಂಗದಲ್ಲಿ ಮಹಿಳಾ ಕಲಾವಿದರು ಬೆಳೆದು ಬಂದ ಹಾದಿಯ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಪೋಷಕ ಪಾತ್ರಗಳಿಂದ ನಾಯಕಿಯ ಪಾತ್ರಕ್ಕೆ, ಆನಂತರ ಪೌರಾಣಿಕ ಸಿನಿಮಾಗಳ ಮೂಲಕ ವಿಮೆನ್ ಸೆಂಟ್ರಿಕ್ ಈ ಒಂದು ಮೂವಿಗಳು ಬರೋದಕ್ಕೆ ಶುರುವಾಗುತ್ತೆ. ಹೋರಾಟಗಾರ್ತಿಯಾಗಿ ಹೋರಾಡುವಂತಹ ಸಿನಿಮಾಗಳು ಸಹ ಈ ಒಂದು ಚಿತ್ರರಂಗದಲ್ಲಿ ಬರುತ್ತವೆ. ಇನ್ನು 80s ಕನ್ನಡ ಸಿನಿಮಾ ರಂಗವನ್ನು ನಾವು ನೋಡಿದಾಗ ಸೇಡು ತೀರಿಸಿಕೊಳ್ಳುವಂತಹ, ಖಳನಾಯಕರಿಗೆ ಎದುರಾಗಿ ಫೈಟ್ ಮಾಡುವಂತಹ ದೃಶ್ಯಗಳಲ್ಲಿ ನಾಯಕಿಯರು ಕಾಣಿಸ್ಕೊಳ್ತಾರೆ. ಮಂಜುಳಾ ಅವರು, ಜೈಮಾಲಾ ಅವರು, ಲಕ್ಷ್ಮಿ ಅವರು, ಹೀಗೆ ಹಲವು ನಟಿಯರು ಗಂಡು ಬೀರಿ ಪಾತ್ರಗಳಲ್ಲಿ ಅಭಿನಯಿಸೋದ್ರ ಮೂಲಕ ನಾಯಕಿಯ ಪಾತ್ರಕ್ಕೆ ಒಂದು ಹೊಸ ಇಮೇಜ್ ಅನ್ನ ತಂದುಕೊಡ್ತಾರೆ ಸ್ನೇಹಿತರೆ. ನಂತರ ವಸಂತಲಕ್ಷ್ಮಿ, ಪಾಯಿಂಟ್ ಪರಿಮಳ, ಸೀತಾರಾಮು, ಚಂದ್ರದ ಗೊಂಬೆ, ಹೀಗೆ ನಾಯಕಿ ಪ್ರಧಾನ ಸಿನಿಮಾಗಳಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜರು ಅಂತ ಹೇಳಿ ಕರೆಸಿಕೊಂಡಂತಹ ನಾಯಕ ನಟರು ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ತಾಯಿ ಮತ್ತೆ ಸಹೋದರಿಯಾಗಿ ಮಹಿಳಾ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಅಭಿನಯದ ಛಾಪನ್ನ ಮೂಡಿಸೋದಕ್ಕೆ ಶುರು ಮಾಡ್ತಾರೆ. ತಾಯಿ ಮಗನ, ಅಣ್ಣ ತಂಗಿಯ ಒಂದು ಅನುಬಂಧವನ್ನ ಸಾರುವಂತಹ ಅನೇಕ ಸಿನಿಮಾಗಳು ಕನ್ನಡ ಭಾಷೆಯಲ್ಲಿ ನಿರ್ಮಾಣಗೊಳ್ಳುತ್ತವೆ. ಸೋದರಿ ಆಗಿರಬಹುದು, ಅಣ್ಣ ತಂಗಿ ಆಗಿರಬಹುದು, ತಾಯಿಗೆ ತಕ್ಕ ಮಗ ಆಗಿರಬಹುದು, ನನ್ನ ತಂಗಿ, ತಾಯಿ, ತವರಿಗೆ ಬಾ ತಂಗಿ ಸಿನಿಮಾಗಳು, ಹೀಗೆ ಹಲವು ಸಿನಿಮಾಗಳು ಬರುತ್ತವೆ. ಅಲ್ಲದೆ ಪುಟ್ಟಂಜದಲ್ಲಿ ಉಮಾಶ್ರೀ ಅವರು, ಹಾಗೆ ವಂಶಿಯಲ್ಲಿ ಲಕ್ಷ್ಮಿ ಅವರು ನಾಯಕ ನಟರಿಗೆ

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
3: ಟ್ಯೂನ್ ಮಾಡಿದಿರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಅದೇ ಸಮಯ ಇನ್ನೇನು 11 ಗಂಟೆಯಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪೋಸ್ಟ್ ಬಾಕ್ಸ್ 111. ಸ್ಟೇ ಟ್ಯೂನ್, 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು.

0: सुरक्षा की चाबी है। छतों से टपकते पानी को सहेजना हो, रूफ टॉप रेन वाटर हार्वेस्टिंग सिस्टम लगाना हो या अपने इलाके के सोखता गड्ढों की सफाई करना हो, हर एक छोटा कदम हमारे गिरते भूजल स्तर को वापस ऊपर उठा सकता है। तो हम सभी अपनी ओर से जल संरक्षण का भरपूर प्रयास करेंगे। इसी संकल्प के साथ मैं नीलम मलकानिया कार्यक्रम प्रस्तुतकर्ता शाहनवाज खान के साथ पोस्ट बॉक्स नंबर 111 से अब आप सभी से लेती हूँ अनुमति। नमस्कार।
1: अभी आप सुन रहे थे कार्यक्रम पोस्ट बॉक्स नंबर 111।
2: ಆಕಾಶವಾಣಿ ಧಾರವಾಡ, ಇದೀಗ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಜಯಪುರ ಜಿಲ್ಲೆಯಲ್ಲಿ ಕೋಟಿ ವೃಕ್ಷ ಅಭಿಯಾನದ ಮೂಲಕ 1,05,00,000 ಸಸಿಗಳನ್ನು ನೆಡಲಾಗಿದ್ದು, ಬರಡು ಭೂಮಿಯಲ್ಲಿ ಹಸಿರು ಹೊದಿಕೆ ಸೃಷ್ಟಿಯಾಗಿದೆ. ಕಳೆದ 4 ವರ್ಷಗಳಲ್ಲಿ ಶೇಕಡ 2.4% ಅರಣ್ಯ ವ್ಯಾಪ್ತಿ ಹೆಚ್ಚಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಹಸಿರೀಕರಣ ಯೋಜನೆಯ ಮೂಲಕ ಜೀವ ವೈವಿಧ್ಯ ಸಮೃದ್ಧಗೊಂಡಿದ್ದು ಅಂತರ್ಜಲ ಮಟ್ಟದಲ್ಲೂ ಸುಧಾರಣೆ ಕಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆಯ ಅಮರ್ ಜವಾನ್ ಉದ್ಯಾನವನದಲ್ಲಿ ಪ್ರದರ್ಶನದ ದೃಷ್ಟಿಯಿಂದ ಸೇವೆಯಿಂದ ನಿವೃತ್ತಿಗೊಳಿಸಲಾದ ವಿಂಟೇಜ್ ಯುದ್ಧ ಟ್ಯಾಂಕ್ ಹಾಗೂ ಯುದ್ಧ ವಿಮಾನ ಮಂಜೂರು ಮಾಡುವಂತೆ ಕೇಂದ್ರ ರಕ್ಷಣಾ ಖಾತೆ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಜಿಲ್ಲಾ ಸೈನಿಕ ಮಂಡಳಿಯನ್ನು ಮರುಸ್ಥಾಪಿಸಬೇಕು ಹಾಗೂ ಸಿಎಸ್ಡಿ ಮಳಿಗೆಯನ್ನು ಆರಂಭಿಸುವಂತೆ ಮನವಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಭೂಮಶೆಟ್ಟಿಹಳ್ಳಿಯಲ್ಲಿ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ನಡೆಯುತ್ತಿರುವ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪರಿಶೀಲಿಸಿದರು. ವಿಬಿಜಿರಾಮ್ಜಿ ಯೋಜನೆಯಡಿ ರಾಜ್ಯಾದ್ಯಂತ ಕೆಲಸ ಮಾಡಲು ಇಚ್ಛಿಸುವ ಪ್ರತಿಯೊಬ್ಬರಿಗೂ ಉದ್ಯೋಗ ಒದಗಿಸಲಾಗುತ್ತಿದೆ. ಯೋಜನೆಯ ಸದುಪಯೋಗ ಪಡೆದು ಗ್ರಾಮಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಬಾಗಲಕೋಟೆ ಜಿಲ್ಲೆಯ 196 ಗ್ರಾಮ ಪಂಚಾಯಿತಿಗಳಲ್ಲಿ ವಿಬಿಜಿರಾಮ್ಜಿ ಯೋಜನೆ ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಜಂಟಿಯಾಗಿ ಚಾಲನೆ ನೀಡಿದರು. ಧಾರವಾಡ ಜಿಲ್ಲೆ ಹಳೆ ಹುಬ್ಬಳ್ಳಿಯ ಪುರಾತನ ಚಾಲುಕ್ಯರ ಕಾಲದ ಐತಿಹಾಸಿಕ ಭವಾನಿಶಂಕರ ಹಾಗೂ ಶ್ರೀ ನಾರಾಯಣ ದೇವಸ್ಥಾನದ ಪವಿತ್ರ ಪುಷ್ಕರಣೀಯ ಜಾಗವನ್ನು ಆಕ್ರಮಿಸಿ ರಸ್ತೆ ನಿರ್ಮಿಸಲಾಗಿದೆ. ಈ ರಸ್ತೆಯನ್ನು ತಕ್ಷಣವೇ ತೆರವುಗೊಳಿಸಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜಾಗೆಯನ್ನು ದೇವಸ್ಥಾನಕ್ಕೆ ಹಸ್ತಾಂತರಿಸಬೇಕು ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಇಂದು ಕನ್ನಡದ ನಿಘಂಟು ತಜ್ಞ ಪದ್ಮಶ್ರೀ ಪುರಸ್ಕೃತ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮದಿನ. ಭಾಷಾ ಸಂಶೋಧನಾ ಕೃತಿಗಳ ಮೂಲಕ ಕನ್ನಡ ಶಬ್ದಕೋಶವನ್ನು ಶ್ರೀಮಂತಗೊಳಿಸಿದ ವೆಂಕಟಸುಬ್ಬಯ್ಯ ಅವರ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಷ್ಟೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯ ಆವರಣದಲ್ಲಿ ಚಂದ್ರಯಾನ, ಆದಿತ್ಯ ಎಲ್ವನ್, ಆರ್ಯಭಟ್ಟ ಸೇರಿದಂತೆ ವಿವಿಧ ಬಾಹ್ಯಾಕಾಶ ಮಾದರಿಗಳ ಪ್ರದರ್ಶನ ಆಯೋಜಿತವಾಗಿದೆ. ಬೆಳಗ್ಗೆ 10 ಗಂಟೆಗೆ ಆರಂಭಗೊಂಡಿದ್ದು ಸಂಜೆ 5 ಗಂಟೆ ತನಕ ನಡೆಯಲಿದೆ. ಪ್ರಸ್ತುತ ನೋಂದಾಯಿತ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶ ಮತ್ತು ಭಾರತ ವಿಷಯದ ರಸಪ್ರಶ್ನೆ ಸ್ಪರ್ಧೆ ಜರುಗುತ್ತಿದೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ 28ರವರೆಗೆ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ಆಯೋಜಿತವಾಗಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆ ನಿವಾರಿಸಲು ನೈರುತ್ಯ ರೈಲ್ವೆ ಇಂದು ಸಂಜೆ 4:40ಕ್ಕೆ ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಾಯ ಟರ್ಮಿನಲ್ನಿಂದ ಮಂಗಳೂರು ಜಂಕ್ಷನ್ಗೆ ಏಕಮುಖ ವಿಶೇಷ ರೈಲು ಸೇವೆ ಕಲ್ಪಿಸಿದೆ. ರೈಲು ನಾಳೆ ಬೆಳಗ್ಗೆ 9:30ಕ್ಕೆ ಮಂಗಳೂರು ಜಂಕ್ಷನ್ ತಲುಪಲಿದೆ.

0: ಧಾರವಾಡ ನಗರ ಹಳೆ ಬಸ್ ನಿಲ್ದಾಣ ಸಮೀಪದ ಕಾರ್ಪೊರೇಷನ್ ಆಸ್ಪತ್ರೆಯಲ್ಲಿ ಇಂದು ಮೆಗಾ ರಕ್ತದಾನ ಶಿಬಿರ ಆಯೋಜಿತವಾಗಿದೆ. ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಹಾಗೂ ಜನಸೇವಾ ಮಂಚ್ ಆಶ್ರಯದಲ್ಲಿ ಆಯೋಜಿತ ಮೆಗಾ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೆಳಗ್ಗೆ 8 ಗಂಟೆಗೆ ಆರಂಭಗೊಂಡಿದ್ದು ಸಂಜೆ 4 ಗಂಟೆವರೆಗೆ ನಡೆಯಲಿದೆ. ಬೆಳಗಾವಿ ನಗರದ ಕಾಕತಿ ವೇಸ್ನಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ದಾರ್ ಪ್ರೌಢಶಾಲೆಯ ರೋಬೋಟಿಕ್ ಭಾಷಾ ಹಾಗೂ ವರ್ಚುವಲ್ ಪ್ರಯೋಗಾಲಯಗಳನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಕೊಡಗು ಜಿಲ್ಲೆ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಹಾಗೂ ಸಮೃದ್ಧಿಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಪ್ರಾರ್ಥಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: Get ready to turn back the dial. Turn up the memories.
2: FM Rainbow brings your former favorites back.
1: Spinning Bollywood hits over gupshup.
3: Arey abhi to party shuru hui hai.
2: Every Saturday and Sunday from 12 to 1:10.
4: Pani da kesariya tera.
2: Let's soundtrack your weekend with Rainbow River.
1: Because some songs and some voices never fade.

ನಮಸ್ಕಾರ, ಗುಡ್ ಆಫ್ಟರ್ನೂನ್, ನಮಸ್ಕಾರ ಔರ್ ಸ್ವಾಗತ ಹೋ, ವೆಲ್ಕಮ್ ಟು ದಿಸ್ ಎಡಿಷನ್ ಆಫ್ ರೈನ್ಬೋ ರಿವರ್ಬ್ಸ್ ಸಂಡೇ ಸ್ಪೆಷಲ್, ಬ್ರಿಂಗಿಂಗ್ ಯು ಟೈಮ್ಲೆಸ್ ಎವರ್ಗ್ರೀನ್ ಮೆಮರೀಸ್ ಫ್ರಮ್ ದ ಗೋಲ್ಡನ್ ಏರಾ ಆಫ್ ಹಿಂದಿ ಫಿಲ್ಮ್ ಮ್ಯೂಸಿಕ್. ವಿತ್ ಮೀ ಸಂಜಯ್ ದಾಸ್, ಲೈವ್ ಆನ್ 101.3 ಎಫ್ಎಂ ರೈನ್ಬೋ. ಹೋಪ್ ಯು ಹ್ಯಾವಿಂಗ್ ಅ ಫನ್ ಆ್ಯಂಡ್ ವಂಡರ್ಫುಲ್ ಸಂಡೇ. Right, it's a great day to sit back, relax, enjoy the music. And what better music than the timeless melodies? Right, journeying through the 50s, 60s and 70s with tidbits of trivia, history, baatcheet, gupshup. We have some quizzes for you as well. All right, much more. To doston, shuru karte hain aaj ke show ka pehla geet. So we are playing you a song called Shola Jo Badke, upbeat tempo melody from Albela. Stay tuned following this. We've got Saiya Dil Mein Aana Re, so lots of music coming your way on this show. This is live on 101.3 FM Rainbow. You can send us your messages 94809-01013.

0: ಶ್ರೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಮಯಾಗಿದೆ ಸರಿಯಾಗಿ 1:10 ನ್ಯೂ ಟ್ಯೂನ್ ಮಾಡಿದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು
1: ಆಕಾಶವಾಣಿ ಎಫ್ಎಂ ರೈನ್ಬೋ
0: 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಕರೆಯಲ್ಲಿ ಕೈರುಚಿ. ಇಂದಿನ ಕರೆಯಲ್ಲಿ ಯಾರ ಕೈರುಚಿಯನ್ನ ನಾವು ನೋಡೋಣ ಅಲ್ವಾ? ನೋಡೋಣ ಅನ್ನೋದಕ್ಕಿಂತ ಕೇಳಿಸ್ಕೊಳ್ಳೋಣ, ಕೇಳಿಸ್ಕೊಂಡು ಅದನ್ನ ಮಾಡಿ ಟ್ರೈ ಮಾಡಿ. ಸಂಡೆ ಹೇಗೂ ಸ್ಪೆಷಲ್ ಡೇ, ರಜಾ ಇದ್ದೇ ಇರುತ್ತೆ, ಅದನ್ನ ಪ್ರಯತ್ನ ಮಾಡಬಹುದು, ಮನೆ ಮಕ್ಕಳಿಗೆಲ್ಲ ತಿನ್ನಿಸ್ಬೋದು. ಸೊ ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಯಾರು ನಮ್ಮೊಟ್ಟಿಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ವಸುಧಾ ಶ್ರೀನಿವಾಸ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಇವತ್ತಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ. ಮಾತಾಡ್ತಾ ಮಾತಾಡ್ತಾ ಅವರು ನಮಗೆ ತಿಳಿಸ್ಕೊಡುವಂತ ಅವರ ಕೈರುಚಿ, ಸೂಪರ್ಹಿಟ್ ಕೈರುಚಿ ಯಾವುದು ಅಂತ ಹೇಳಿದ್ರೆ ಗಿಣ್ಣು. ಗಿಣ್ಣು ಅಂತ ಹೇಳ್ತಾ ಇದ್ದ ಹಾಗೆ ತುಂಬಾ ಜನಕ್ಕೆ ಬಾಯಿನಲ್ಲಿ ನೀರು ಬರ್ತಾ ಇರುತ್ತೆ. ಅಪ್ಪಪ್ಪ ಎಷ್ಟು ಚೆನ್ನಾಗಿರುತ್ತಲ್ವಾ ಗಿಣ್ಣು, ಅಯ್ಯೋ ಯಾರಾದ್ರೂ ಮಾಡಿಕೊಟ್ರೆ ಸಾಕಲ್ವಪ್ಪ, ತಿಂದ್ರೆ ಸಾಕಲ್ವಪ್ಪ, ನಮಗೆ ಬರೋದಿಲ್ವೇ, ಗಿಣ್ಣಿನ ಹದ ಹೇಗಿರಬೇಕು ಅಂತ ಗೊತ್ತಾಗ್ತಿಲ್ವೇ, ಇಂಥದ್ದೇ ನೂರಾರು ಪ್ರಶ್ನೆಗಳು ಬಂದ್ಬಿಡುತ್ತೆ ಗಿಣ್ಣು ಅಂತ ಹೇಳಿದ ತಕ್ಷಣ. ಇದೆಲ್ಲದಕ್ಕೂ ಉತ್ತರವನ್ನ ಕೊಡ್ತಾರೆ ನಮ್ಮ ಪ್ರೀತಿಯ ಕೇಳುಗರಾದಂಥ ವಸುಧಾ ಶ್ರೀನಿವಾಸ್ ಅವರು. ನಮಸ್ಕಾರ ವಸುಧಾ ಅವರೇ.
2: ನಮಸ್ತೆ ಮೇಡಮ್,
0: ಹೇಗಿದ್ದೀರಿ ವಸುಧಾ? ತುಂಬಾ ಚೆನ್ನಾಗಿದ್ದೀರಾ. ತುಂಬಾ ಚೆನ್ನಾಗಿದ್ದೀರಾ ಅಂದ್ರೆ ಏನೋ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿಂದಿರ್ತೀರಾ ಅಂತ ಅನ್ಕೊಳ್ತೀನಿ. ಹೌದೌದು, ಕರೆಕ್ಟ್ ಆಗಿ ಹೇಳಿದ್ರೆ. ಮತ್ತೆ ಇವತ್ತು ನಮ್ಮ ಕೇಳುಗರಿಗೆ ನಾನು ತಿಳಿಸ್ಕೊಡ್ತೀನಿ ನಮ್ಮ ಕೇಳುಗರ ಕೈನಲ್ಲಿ ಅಂತ ಹೇಳಿದ್ದೆ ಯಾವುದು ಅಂದ್ರೆ ಗಿಣ್ಣು. ನೋಡಿ, ಈಗ ಹಸು ಕರು ಹಾಕಿ ತಕ್ಷಣ ಸಿಗುವಂತಹ ಹಾಲಿನಿಂದ ತಯಾರು ಮಾಡುವಂತಹ ವಿಶೇಷವಾದಂತಹ ಖಾದ್ಯ ಗಿಣ್ಣು. ಈ ಗಿಣ್ಣನ್ನ ಹೇಗೆ ತಯಾರು ಮಾಡಬಹುದು, ರುಚಿ ರುಚಿಯಾಗಿ ಅನ್ನೋದನ್ನ ನೀವು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೇಕು ಇವತ್ತು.
2: ಹೌದು ಮೇಡಮ್, ಆ ಹಾಲಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ, ಎಲ್ಲರಿಗೂ ಸಿಗ್ಬೋದು, ಬಟ್ ಮಕ್ಳಿಗೆ ಸ್ವಲ್ಪ ಕಡಿಮೆ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರೆ, ಯಾಕಂದ್ರೆ ಡೈಜೆಷನ್ ಇರುತ್ತಲ್ಲ. ಬಟ್ ಎಲ್ಲರೂ ತಿನ್ಕೋಬಹುದು, ನೋ ಪ್ರಾಬ್ಲಮ್.
0: ಸೊ ಮಕ್ಳು ತಿನ್ಬಾರ್ದ ಹೆಚ್ಚಿಗೆ ಅದನ್ನ?
2: ತಿನ್ಬಾರ್ದು ಅಂತಲ್ಲ,
0: ಸರಿ ಸರಿ, ಹಾಗಾದ್ರೆ ನಾನ್ ತಿನ್ನುವಂತದ್ದೇ ಮಾಡ್ಕೊಡಿಪ್ಪ ನೀವು, ಹೇಳಿ ಹೇಗ್ ಮಾಡ್ಬೋದು ಅಂತ.
2: ಗಿಣ್ಣು ಮಾಡೋದಂತಂದ್ರೆ ಫಸ್ಟ್ ದಿನದ ಹಾಲು ಅಂತಂದ್ರೆ ಅದು ತುಂಬಾ ಪ್ರೋಟೀನ್ ಇರತ್ತೆ, ಅದರಲ್ಲಿ ತುಂಬಾ ಎಲ್ಲಾ ಕಂಟೆಂಟ್ಸ್ ಇದಾಗಿರತ್ತೆ, ಹಾಗಾಗಿ ಅದನ್ನ ಸ್ವಲ್ಪ ಹಿತಮಿತವಾಗಿ ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಇದಕ್ಕೆ ಗಿಣ್ಣದ ಹಾಲು, ಬೆಲ್ಲ, ಒಣಶುಂಠಿ ಮತ್ತೆ ಏಲಕ್ಕಿ ಪೌಡರ್,
0: ನಾಲ್ಕೇ ಪದಾರ್ಥ ಸಾಕು.
2: ಇದೆ ಮೇನ್ ಇಂಗ್ರೀಡಿಯೆಂಟ್ಸ್. ಅದಕ್ಕೆ ಮಿಕ್ಸಿಂಗ್ಗೆ ನಾವು ಪ್ಲೇನ್ ಹಾಲನ್ನು ತಗೋಬೇಕಾಗತ್ತೆ. ಈ ಗಿಣ್ಣದ ಹಾಲು ತಗೊಂಡ್ರೆ ನಿಮಗೆ ಅದು ಟೆಕ್ಸ್ಚರ್ ಹೇಗ್ ಬರುತ್ತೆ ಅಂದ್ರೆ ರಬ್ಬರ್ ತರ ಅನ್ಸಿರುತ್ತೆ. ಇದಕ್ಕೆ ಹಾಲು ಹಾಕ್ಬೇಕು, ಹಸಿ ಹಾಲು ಹಾಕಿದ್ರೆ ಅದಕ್ಕೆ
0: ಮಾಡುತ್ತೆ.
2: ನೀವು ಒಂದ್ ಲೋಟ ಗಿಣ್ಣದ ಹಾಲು ತಗೊಂಡ್ರಿ ಅಂತಂದ್ರೆ ಅದಕ್ಕೆ ನೀವು 4 ಲೋಟ ಹಸಿ ಹಾಲು ಹಾಕ್ಬೇಕಾಗತ್ತೆ, ಪ್ಲೇನ್ ಹಾಲು ಹಾಕ್ಬೇಕಾಗತ್ತೆ. ಅದಕ್ಕೆ ನಾವು ಬೆಲ್ಲನ ಅದರೊಟ್ಟಿಗೆ ಸೋದಿಸಿ ಕರಿಸ್ಕೊಂಡು, ತುಂಬಾ ಬಿಸಿ ಮಾಡಿ ಕರೆಸೋದೇನ್ ಬೇಡ, ಹಸಿ ಹಾಲಿಗೆ ಬೆಲ್ಲ ಹಾಕಿ ಕರೆಸ್ಕೊಳ್ಳಿ. ಅದಕ್ಕೆ ಶುಂಠಿ ಏಲಕ್ಕಿ ಪೌಡರ್ ಎಲ್ಲ ಹಾಕಿ ಚಂದ ಮಿಕ್ಸ್ ಮಾಡಿ ಅದನ್ನ ಸೋದಿಸಬೇಕು. ಮಧ್ಯ ಮಧ್ಯ ಒಣಶುಂಠಿ ಮತ್ತೆ ಏಲಕ್ಕಿ ಪೌಡರ್ ಸಿಕ್ಕೆ ಚೆನ್ನಾಗಲ್ಲ, ಅದಕ್ಕೆ ಸೋದಿಸ್ಕೊಳ್ಳಿ. ಸೋದಿಸ್ಕೊಂಡ್ರೆ ನೀವು ಇಡ್ಲಿ ಸ್ಟೀಮ್ ಮಾಡ್ತೀವಲ್ಲ ನಾವು, ಅದೇ ಒಂದ್ ಪಾತ್ರೆಯಲ್ಲಿ ಅಥವಾ ಒಂದ್ ಡಬ್ಬದಲ್ಲಿ ಮುಚ್ಚುವಂತದಿರ್ಬೇಕು, ಅದು ಅದನ್ನ ಹಾಕೊಂಡು ಅದ್ರ ಮೇಲೆ ಬಾರದಿಡ್ಬೇಕು. ಇಡ್ಲಿ ನಾವು ಹೇಗ್ ಸ್ಟೀಮ್ ಮಾಡ್ತೀವಲ್ಲ ಅದೇ ತರ ಸ್ಟೀಮ್ ಮಾಡ್ಬೇಕಾಗತ್ತೆ, ಬಟ್ ಸ್ಟೀಮಿಂಗ್ ಟೈಮ್ ತುಂಬಾ ತಗೊಳತ್ತೆ ಹಾಲಿಗೆ.
0: ಎಷ್ಟು ಸಮಯ ಬೇಕಾಗ್ಬೋದು ಗಿಣ್ಣು ಮಾಡೋದಕ್ಕೆ?
2: ಒಂದ್ 20-25 ನಿಮಿಷ ಅಂತ ಬೇಕು.
0: 20-25 ನಿಮಿಷ ಗಿಣ್ಣ ಹಾಲು, ನಾರ್ಮಲ್ ಹಾಲು, ಒಂದ್ ಸ್ವಲ್ಪ ಒಣಶುಂಠಿ, ಒಂದ್ ಸ್ವಲ್ಪ ಏಲಕ್ಕಿ ಇಷ್ಟ ಹಾಕಿ ಚೆನ್ನಾಗಿ ಕುದಿಸಿ ಹಬೆನಲ್ಲಿ ಬೇಯಿಸೋದು. ಹಾಗಿದೆ ಅಂತ ಹೇಗೆ ಗೊತ್ತಾಗತ್ತೆ?
2: ಸ್ಟೀಮ್ ಅಲ್ಲೇ ಗೊತ್ತಾಗತ್ತೆ ನಮ್ಗೆ, ನೀವು ತಣ್ಣಗಿದ್ದಾಗ ಅದು ಹಾಲ್ ಮೇಲೆ ಒಂಥರ ಏನಾಗಿರ್ತೀವಿ ನಾವು ಬೈ ಕಾಡತ್ತೆ, ಅದು ತಣ್ಣಗಾದ್ಮೇಲೆ ಅದು ಸೆಟ್ ಆಗುದು.
0: ಓಕೆ, ಸೊ ಈ ರೀತಿ ಮಾಡಿದ್ರೆ
2: 2 ಅವರ್ಸ್ ನಾವು ಬಿಡ್ಬೇಕಾಗತ್ತೆ. ಬಿಸಿ ಬಿಸಿ ಗಮಿಸಿ ತಿನ್ನಕ್ ಆಗಲ್ಲ, ತಣ್ಣ ತಿಂದ್ರೇನೆ ತುಂಬಾ ಚೆನ್ನ,
0: ತಣ್ಣಗಿದ್ರೆ ತುಂಬಾ ರುಚಿಯಾಗಿರುತ್ತೆ ಗಿಣ್ಣು ಅಂತ ಹೇಳ್ತಾ ಇದ್ದೀರಿ.
2: ಅದೇ ಇದ್ರಲ್ಲಿ ಇನ್ನೊಂದು ವಿಧ ಮಾಡ್ಬೋದು, ಇದ್ರಲ್ಲಿ ಅವಲಕ್ಕಿ ಕೂಡ ಕಲಿಸ್ಬಿಟ್ಟು ಮಾಡ್ತೇನೆ.
0: ಅದ್ ಹೇಗೆ?
2: ಸೇಮ್ ಇಂಗ್ರೀಡಿಯೆಂಟ್ಸ್ ಇರತ್ತೆ ನಿಮಗೆ, ಗಿಣ್ಣದ ಹಾಲು, ಹಸಿ ಹಾಲು, ಬೆಲ್ಲ, ಶುಂಠಿ ಪುಡಿ, ಏಲಕ್ಕಿ ಪುಡಿ, ಜೊತೆಗೆ ಅವಲಕ್ಕಿನ ತರಿ ತರಿ ಮಾಡ್ತೀವಿ.

0: ಸರಿ ಸರಿ ಮಾಡ್ಕೊಂಡು ನಾವೇ ಮೊದ್ಲೇ ಪ್ರೊಸೀಜರ್ ಹೇಳಿದ್ವಲ್ಲ ಅದೇ ತರ ಎಲ್ಲ ಶೋಧಿಸ್ಕೊಳ್ಬೇಕು. ಈ ಅವಲಕ್ಕಿ ಸರಿ ಆಗಿದ್ದನ್ನ ತೊಳೆದ್ಬಿಟ್ಟು, ಯಾಕಂದ್ರೆ ಅವಲಕ್ಕಿಲಿ ಪೌಡರ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ಇದನ್ನೆಲ್ಲ ವಾಶ್ ಮಾಡ್ಕೊಂಡು ತೊಳ್ಕೊಂಡು ನೀವು ಅದನ್ನ ಗಿಣ್ಣ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಸೀನ್ ಎಲ್ಲ ಬೇಯಿಸ್ಕೋಬೇಕಾಗತ್ತೆ. ಹಬೆ ಇಡುವುದಿಲ್ಲ ಬಿಸಿ ಅಂದ್ರೆ ಹಬೆ ನಾವು ನೀರ್ ಹಾಕಿ ಪಾತ್ರೆನ ಹಬೆ ಜಾಸ್ತಿ ಮಾಡ್ಕೊಂಡಿರ್ಬೇಕು. ಅದ್ರ ಮೇಲೆ ನೀವು ಬೆಟ್ಲಿಟ್ಟು ಅದನ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಬಾರದ ಬಸ್ಸಿ ಇಟ್ಟು ಅದು ಬೇಗ ಕುಸ್ತ ಆಗತ್ತೆ ಅಂತ.
1: ಗಿಣ್ಣಾಲ್ ಸಿಗೋದೆ ಕಷ್ಟ ಅಲ್ವಾ ಹೊಸದವ್ರೆ? ಇವಾಗ
0: ಸಿಕ್ಕಾಗ ಮಾತ್ರ ಎಲ್ಲೂ ಬಿಡ್ಬಾರ್ದು
1: ಖಂಡಿತ. ಸಿಕ್ಕಾಗ ತಗೊಂಡು ಮನೆಗೆ ಬಂದ್ಬಿಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಮಾಡಿಸ್ಕೊಂತೀನಿ. ಸೊ ಎರಡು ವಿಧಾನಗಳಲ್ಲಿ ಗಿಣ್ಣನ ಮಾಡ್ಕೊಡೋದನ್ನ ಇವತ್ತು ಹೇಳ್ಕೊಟ್ರು ವಸುಧಾ ಅವರು. ಒಂದು ಹಾಗೆ ಹಾಲು ಏಲಕ್ಕಿ ಪುಡಿ ಒಂದ್ ಸ್ವಲ್ಪ ಒಣಶುಂಠಿ ಹಾಗೆ ಗಿಣ್ಣ ಹಾಲು ಎಲ್ಲ ಸೇರಿಸಿ ಕೇಕ್ ತರ ಮಾಡೋದು, ಇನ್ನೊಂದು ಸ್ವಲ್ಪ ಅವಲಕ್ಕಿ ಹಾಕಿ ಮಾಡೋದು. ಬೆಲ್ಲ ಮರಿತಾ ಇದೀನಿ. ಹೌದು ಹೌದು, ತುಂಬಾ ಮುಖ್ಯವಾದದ್ದು ಬೆಲ್ಲ. ಬೆಲ್ಲವನ್ನ ಹಾಕಿ ಸ್ವಲ್ಪ ಲೈಟ್ ಆಗಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ? ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ ಬೆಲ್ಲ. ನಮ್ಮ ಟ್ರೆಡಿಷನಲ್ ಫುಡ್ ಇದು, ತುಂಬಾ ಜನ ಹಳಬರು ಇಷ್ಟಪಟ್ಟು ತಿಂತಾ ಇದ್ದಂತಹ ತಿಂಡಿ. ತುಂಬಾ ಖುಷಿ ಆಯ್ತು ವಸುಧಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಚೆನ್ನಾಗಿ ಗಿಣ್ಣ ಮಾಡೋದನ್ನ ನಮ್ಮ ಕೆಡಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಹೇಗೆ ಕರೆ ಮಾಡ್ತಾ ಇರಿ ನಮ್ಮ ರೈನ್ಬೋ ತಂಡಕ್ಕೆ, ಹಾಗೆ ಕರೆ ಮಾಡಿ ಹೊಸ ಹೊಸ ರುಚಿಗಳನ್ನ ತಿಳಿಸ್ಕೊಡ್ತಾ ಇರಿ. ಧನ್ಯವಾದಗಳು ವಸುಧಾ ಅವರೇ. ಖಂಡಿತ, ಶೋರ್ ಶೋರ್ ಶೋರ್. ಥ್ಯಾಂಕ್ ಯು ಸೋ ಮಚ್ ವಸುಧಾ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಆತ್ಮೀಯರೇ, ಇವತ್ತಿನ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ವಸುಧಾ ಅವರ ಬಾಯಿಂದ ಹೇಗೆ ಗಿಣ್ಣು ಮಾಡೋದು ಅನ್ನೋದನ್ನ ತಿಳ್ಕೊಂಡ್ವಿ. ಅವಳ ಭಾನುವಾರ ಹೇಗೋ ಇದೆ, ಎಲ್ಲಾದ್ರೂ ಸುತ್ತಮುತ್ತ ಹುಡುಕ್ತಾ ಇರಿ, ಹಾಗೆ ಊರ್ಗಡೆ ಹೋದ್ರಾಗ ನೋಡ್ತಾ ಇರಿ, ಯಾರಾದ್ರೂ ಗಿಣ್ಣು ಹಾಲು ಕೊಟ್ರೆ ತಪ್ಪದೆ ಮರಿದೆ ತೆಗೆದುಕೊಂಡು ಬಂದು ಅದನ್ನ ಗಿಣ್ಣು ಮಾಡಿ ತಿನ್ನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಪ್ರೋಟೀನ್ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು. ಆದ್ರೆ ಈಗ ಅವ್ರು ತಾನೆ ಅವರೇ ಹೇಳಿದ ಹಾಗೆ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಇರುತ್ತೆ, ತುಂಬ ತಿಂದ್ರೆ ದಪ್ಪ ಆಗ್ಬಿಡ್ತೀವಿ ಅನ್ನೋ ಅಂತ ಕಾನ್ಶಿಯಸ್ ಇರೋರು ಸ್ವಲ್ಪ ತಿನ್ನಿ, ಪರವಾಗಿಲ್ಲ, ಏನೂ ಆಗಲ್ಲ. ಅವಾಗ ಇಂಥ ತಿಂಡಿಗಳನ್ನ ತಿಂತಾ ಇರಬೇಕು, ನಮ್ಮ ರುಚಿಗಳನ್ನ ನಾವು ಟೆಸ್ಟ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇವತ್ತಿನ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮವನ್ನ ಒಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಆತ್ಮೀಯರೆ, 1:10 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ, 1:20 ಕಗ್ಗದ ಸಿರಿ ಪ್ರಸಾರವಾಗಲಿದೆ. ಆನಂತರ 1:30 ಲಂಚ್ ಬಾಕ್ಸ್. ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಡಿಜಿಟಲ್ ಫಾಸ್ಟಿಂಗ್ ಕುರಿತಾಗಿ, ಡಿಜಿಟಲ್ ಉಪವಾಸದ ಕುರಿತಾಗಿ ಒಂದಷ್ಟು ಮಾಹಿತಿ ನಿಮಗಾಗಿ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಸ್ಟೇ ಟ್ಯೂನ್, ಕೇಳ್ತಾ ಇರಿ, ಕೇಳಿಸ್ತಾ ಇರಿ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟ್ರಗಳಿಗೆ ಇರಾನ್ ಎಚ್ಚರಿಕೆ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ವಾರ್ತೆಗಳ ವಿವರ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ 2023ರ ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳಿಯುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಷ್ಟೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಗಮನಾರ್ಹ ಸಾಧನೆಗಳು, ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮದ ಮನೋಭಾವ ಹಾಗೂ ಜ್ಞಾನದ ಗಡಿಗಳನ್ನು ವಿಸ್ತರಿಸುವ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡು ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಜೆನ್ ಝೆಡ್ ಪೀಳಿಗೆಯ ಎಂಜಿನಿಯರ್ಗಳು, ವಿನ್ಯಾಸಕರು, ಕೋಡರ್ಗಳು ಹಾಗೂ ವಿಜ್ಞಾನಿಗಳು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರವು ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುವ ಕೇಂದ್ರವಾಗಿ ರೂಪುಗೊಳ್ಳುತ್ತಿದೆ. 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಮಾಡುವ ಸಂಕಲ್ಪವನ್ನು ದೇಶ ಹೊಂದಿದ್ದು, ಈ ಗುರಿ ಸಾಧಿಸುವಲ್ಲಿ ಬಾಹ್ಯಾಕಾಶ ಕ್ಷೇತ್ರವು ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಗತಿಪರ ದೂರದೃಷ್ಟಿಯ ಬೆಂಬಲದೊಂದಿಗೆ ಭಾರತೀಯ ವಿಜ್ಞಾನಿಗಳು ಸಾಧಿಸಿರುವ ಈ ಯಶಸ್ಸು ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಿದೆ ಎಂದು ಪರಮಾಣು, ಇಂಧನ ಮತ್ತು ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳು ಸರ್ಕಾರದ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಅವರು, ತಮ್ಮ ಪ್ರಯತ್ನಗಳಲ್ಲಿ ನಿರಂತರತೆಯನ್ನು ಕಾಯ್ದುಕೊಂಡು ವಿಶ್ವದಾದ್ಯಂತದ ಪ್ರತಿಭೆಗಳನ್ನು ಆಕರ್ಷಿಸುವ ಸಾಮರ್ಥ್ಯವುಳ್ಳ ಸದೃಢ ಬಾಹ್ಯಾಕಾಶ ಕ್ಷೇತ್ರದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವಂತೆ ಕರೆ ನೀಡಿದ್ದಾರೆ. ವಿಶ್ವದ ವಿವಿಧ ಭಾಗಗಳ ಜನರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಮ್ಮ ವೃತ್ತಿಜೀವನ ಹಾಗೂ ಭವಿಷ್ಯ ರೂಪಿಸಿಕೊಳ್ಳಲು ಭಾರತವನ್ನು ಆದ್ಯತೆಯ ತಾಣವಾಗಿ ಪರಿಗಣಿಸುವಂತಹ ಅನುಕೂಲಕರ ವಾತಾವರಣವನ್ನು ದೇಶದಲ್ಲಿ ಸೃಷ್ಟಿಸಬೇಕು ಎಂದು ಪ್ರಧಾನಿ ಹೇಳಿದರು.
1: ದುನಿಯಾ ಭಾರತೀಯ ಸ್ಟಾರ್ಟ್ಅಪ್ ಖೋಜತಿ ಹೋಗಿ ಕೌನ್ ಹೈ ಇಸ್ಮೇ ಬ್ರೇಕ್ ಥ್ರೂ ಹೋತಾ ತುರಂತ ಲೋಕೋ ಧ್ಯಾನ ಜಾತಾ ಹೈ ಬಹುತ್ ಲೋಕೋ ಕೋ ಹಮೇ ಜೋಡ್ನಾ ಹೈ ಹಮೇ ಐಸಾ ಏಕ್ ಔರಾ ಖಡಾ ಕರ್ ದೇನಾ ಚಾಹಿಯೆ ಕಿ ಇಸ್ ಫೀಲ್ಡ್ ಮೇ ದುನಿಯಾ ಭರ್ ಕೆ ಲೋಗೋ ಕೋ ಜಿಂದಗಿ ಬನಾನಿ ಹೈ ಹಿಂದುಸ್ತಾನ್ ಜಾಓ ಭಾರತ ಕಿ ಕೋಯಿ ಸ್ಟಾರ್ಟ್ಅಪ್ ಸೇ ಜುಡ್ ಜಾಓ ಭಾರತ ಕಿ ಕೋಯಿ ಸ್ಪೇಸ್ ಏಜೆನ್ಸಿ ಸೇ ಜುಡ್ ಜಾಓ ಮೇ ಪಕ್ಕಾ ಮಾನ್ತಾ ಹೂಂ ಜೀ ಪೂರಾ ಟ್ಯಾಲೆಂಟ್ ಪೂಲ್ ಜೋ ಹೈ ಏಕ್ ಮ್ಯಾಗ್ನೆಟ್ ಕಿ ತರಹ ಆಪ್ಕೆ ಕಾರಣ ಹಮ್ ಖೀಚ್ ಸಕ್ತೆ ಹೈ ಔರ್ ವೋ ಹಮಾರಿ ಏಕ್ ಬಹುತ್ ಬಡಿ ತಾಕತ್ ಬನ್ ಸಕ್ತಾ ಹೈ.
0: ಸಂವಾದದ ವೇಳೆ ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದ ಯುನಿಕಾರ್ನ್ ಸಂಸ್ಥೆ ಸ್ಕೈರೂಟ್ ಏರೋಸ್ಪೇಸ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪವನ್ ಕುಮಾರ್ ಚಂದನಾ ಅವರು ಬಾಹ್ಯಾಕಾಶ ಕ್ಷೇತ್ರವನ್ನು ಮುಕ್ತಗೊಳಿಸಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ

0: ಈ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅನ್ನು ನಿಯಮಿತವಾಗಿ ಅಳವಡಿಸಿಕೊಳ್ಳುವಂತೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶಾಖಪಟ್ಟಣದಲ್ಲಿ ಇಂದು ನಡೆದ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೈಕ್ಲಿಂಗ್ ದೈಹಿಕ ಕ್ಷಮತೆ ಹಾಗೂ ಪರಿಸರಕ್ಕೆ ಪ್ರಯೋಜನಕಾರಿಯಾಗಿದೆ, ಸೈಕ್ಲಿಂಗ್ ಫಿಟ್ ಇಂಡಿಯಾ ಚಳವಳಿಯ ಅವಿಭಾಜ್ಯ ಅಂಗವಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಡೇ ಆನ್ ಸೈಕಲ್ ಉಪಕ್ರಮವು ಜನರು ಸೈಕ್ಲಿಂಗ್ ಅನ್ನು ಅಳವಡಿಸಿಕೊಳ್ಳುವಂತೆ ಉತ್ತೇಜಿಸುವ ಹಾಗೂ ದೈಹಿಕ ಕ್ಷಮತೆಯ ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶ ಹೊಂದಿದೆ ಎಂದು ಅವರು ಹೇಳಿದರು. ಅಮೆರಿಕವು ಇರಾನ್ ವಿರುದ್ಧ ನಡೆಸುತ್ತಿರುವ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳನ್ನು ಶತ್ರುಗಳೆಂದು ಪರಿಗಣಿಸಬೇಕಾಗುತ್ತದೆ ಎಂದು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಸರ್ವೋಚ್ಚ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯ್ ಎಚ್ಚರಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರೆಜಾಯ್, ಇರಾನ್ ಸಂಘರ್ಷವನ್ನು ಉಲ್ಬಣಗೊಳಿಸಲು ಬಯಸುವುದಿಲ್ಲ, ಆದರೆ ನೆರೆ ರಾಷ್ಟಗಳು ಅಮೆರಿಕದ ಆರ್ಥಿಕ ಒತ್ತಡದ ಕ್ರಮಗಳಿಗೆ ಬೆಂಬಲ ನೀಡಿದರೆ ಇರಾನ್ ಪ್ರತಿಕ್ರಿಯಿಸಲಿದೆ ಎಂದು ಹೇಳಿದ್ದಾರೆ. ಪ್ರಾದೇಶಿಕ ರಾಷ್ಟಗಳು ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಕೈಜೋಡಿಸಿದರೆ ಪರ್ಷಿಯನ್ ಕೊಲ್ಲಿ ಮತ್ತು ಹಾರ್ಮುಜ್ ಜಲಸಂಧಿಯಿಂದ ತೈಲ ರಫ್ತನ್ನು ತಡೆಯುವ ಸಾಧ್ಯತೆಯೂ ಇರಾನ್ಗೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ತಾವು ಘೋಷಿಸಿರುವ ಕ್ರಮಗಳನ್ನು ಆರ್ಥಿಕ ಡಿಡೆ ಅಭಿಯಾನ ಎಂದು ಬಣ್ಣಿಸಿದ ಬೆನ್ನಲ್ಲೇ ರೆಜಾಯ್ ಈ ಹೇಳಿಕೆ ನೀಡಿದ್ದಾರೆ. ಯಾವುದೇ ದೇಶದ ವಿರುದ್ಧ ಕೈಗೊಂಡಿರುವ ಅತ್ಯಂತ ತೀವ್ರವಾದ ಆರ್ಥಿಕ ಕಾರ್ಯಾಚರಣೆ ಇದಾಗಿದೆ ಎಂದು ಟ್ರಂಪ್ ಹೇಳಿದ್ದು, ಇರಾನ್ ಅನ್ನು ಪ್ರತ್ಯೇಕಿಸುವ ಪ್ರಯತ್ನಕ್ಕೆ ಅಮೆರಿಕದ ಮಿತ್ರ ರಾಷ್ಟಗಳು ಕೈಜೋಡಿಸುವಂತೆ ಕರೆ ನೀಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯೂಹಾತ್ಮಕವಾಗಿ ಮಹತ್ವದ್ದಾಗಿರುವ ಹಾರ್ಮುಜ್ ಜಲಸಂಧಿಯನ್ನು ಹೊಸ ಅಮೆರಿಕದ ಪ್ರದೇಶ ಎಂದು ಬಿಂಬಿಸುವ ಚಿತ್ರವನ್ನು ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಈ ತಿಂಗಳ 18ರಂದು ಕೂಡ ಇದೇ ಚಿತ್ರವನ್ನು ಟ್ರಂಪ್ ಹಂಚಿಕೊಂಡಿದ್ದರು. ಇದಕ್ಕೂ ಮೊದಲು ಜಲಮಾರ್ಗದ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಘೋಷಿಸುವ ಸಾಧ್ಯತೆಯ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದರು. ಅಮೆರಿಕ ತನ್ನ ನಿಲುವನ್ನು ಬದಲಿಸದ ಹೊರತು ಮಹತ್ವದ ಸಮುದ್ರ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಮುಚ್ಚಿಯೇ ಇರುತ್ತದೆ ಎಂದು ಇರಾನ್ ಪುನರುಚ್ಚರಿಸಿದೆ. ಅಮೆರಿಕದ ಪ್ರಾದೇಶಿಕ ಹಕ್ಕು ಪ್ರತಿಪಾದನೆಯನ್ನು ತಿರಸ್ಕರಿಸಿರುವ ಇರಾನ್ನ ಸರ್ವೋಚ್ಚ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯ್ ಅಮೆರಿಕ ಅಧ್ಯಕ್ಷರ ಹೇಳಿಕೆಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನ ಪೂಲ್ ಇ ಹಂತದಲ್ಲಿ ಇಂದು ಭಾರತೀಯ ಮಹಿಳಾ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಸ್ಥಾನ ಪಡೆಯುವ ಸ್ಪರ್ಧೆಯಲ್ಲಿ ಉಳಿಯಬೇಕಾದರೆ ಭಾರತ ಈ ಪಂದ್ಯದಲ್ಲಿ ಗೆಲುವು ಸಾಧಿಸಬೇಕಾಗಿದೆ. ಪಂದ್ಯ ರಾತ್ರಿ 10:30 ಆರಂಭವಾಗಲಿದೆ. ಭಾರತದ ಸೆಮಿಫೈನಲ್ ಪ್ರವೇಶವು ಇದಕ್ಕೂ ಮುನ್ನ ನಡೆಯಲಿರುವ ಚೀನಾ ಮತ್ತು ನೆದರ್ಲ್ಯಾಂಡ್ಸ್ ನಡುವಿನ ಪಂದ್ಯದ ಫಲಿತಾಂಶವನ್ನು ಅವಲಂಬಿಸಿದೆ. ಈ ಪಂದ್ಯದಲ್ಲಿ ಚೀನಾದ ಸೋಲು ಭಾರತಕ್ಕೆ ಅಗತ್ಯವಾಗಿದೆ. ಒಂದು ವೇಳೆ ಚೀನಾ ಗೆದ್ದರೆ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಗೆದ್ದರೂ ಸೆಮಿಫೈನಲ್ ಪ್ರವೇಶದ ಅವಕಾಶ ಕಳೆದುಕೊಳ್ಳಲಿದೆ. ನೆದರ್ಲ್ಯಾಂಡ್ಸ್ ಈಗಾಗಲೇ 6 ಅಂಕಗಳೊಂದಿಗೆ ಸೆಮಿಫೈನಲ್ಗೆ ಅರ್ಹತೆ ಪಡೆದಿದೆ. ಚೀನಾ 2 ಅಂಕಗಳನ್ನು ಹೊಂದಿದ್ದರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಲಾ 1 ಅಂಕ ಹೊಂದಿವೆ. ಹೀಗಾಗಿ ಸೆಮಿಫೈನಲ್ ಪ್ರವೇಶದ ಸ್ಪರ್ಧೆಯಲ್ಲಿರುವ ಉಳಿದ 3 ತಂಡಗಳಿಗೂ ಇಂದಿನ ಪಂದ್ಯಗಳು ನಿರ್ಣಾಯಕವಾಗಿವೆ. ಶ್ರೀಲಂಕಾ ಹಾಗೂ ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ಕೊಲಂಬೋದಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 32 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 110 ರನ್ ಮಾಡಿ ಆಡುತ್ತಿತ್ತು. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಕಣಕ್ಕೆ ಇಳಿದಿದೆ. ಜಪಾನ್ನ ಟೋಕಿಯೋದ ಈಶಾನ್ಯ ಭಾಗದಲ್ಲಿರುವ ಇಬರಾಕಿ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ 5.9 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 37 ಮಂದಿ ಗಾಯಗೊಂಡಿದ್ದಾರೆ. ಭೂಕಂಪದ ಪರಿಣಾಮ ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊಳವೆಗಳು ಒಡೆದು ಹೋಗಿದ್ದು ಸಾರಿಗೆ ಸೇವೆಗಳಿಗೂ ವ್ಯತ್ಯಯ ಉಂಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳಿಗೆ ಇರಾನ್ ಎಚ್ಚರಿಕೆ. ಟೆಸ್ಟ್ ಕ್ರಿಕೆಟ್ ಶ್ರೀ

ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯುವರ್ಸ್ ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ. ಆತ್ಮೀಯರೇ, ಇನ್ನೀಗ ಕಾರ್ಯಕ್ರಮ ಕಗ್ಗದ ಸಿರಿ
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮೂರಿರಲಿ ವಾದ ಮುನ್ನೂರಿರಲಿ ಸಕಲರುಂ ಸಾರ ವಸ್ತುವನೊಂದ ನೊಪ್ಪಿಕೊಳ್ಳುವವರೇ. ಮೂರಿರಲಿ ವಾದ ಮುನ್ನೂರಿರಲಿ ಸಕಲರುಂ ಸಾರ ವಸ್ತುವನೊಂದ ನೊಪ್ಪಿಕೊಳ್ಳುವವರೇ. ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ. ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ ಮಂಕುತಿಮ್ಮ.

ಮೂರಿಂತು ಮತ ವಿವರ ಎಂದ ತಿಮ್ಮಗುರು. ವಾದ ಮೂರಿರಲಿ ಮುನ್ನೂರೇ ಇರಲಿ, ಮೂರಿರಲಿ ವಾದ ಮುನ್ನೂರಿರಲಿ, ಸಕಲರೂ ಸಾರವಸ್ತುವನ್ ಒಂದನ್ ಒಪ್ಪಿಕೊಳ್ಳುವವರೇ ಅಂತಾರೆ. ಅಂದರೆ ಹಲವು ರೀತಿಯಲ್ಲಿ ವಾದ ಮಾಡುವವರೂ ಕೂಡ ಸಾರವಸ್ತುವನ್ನು ಬ್ರಹ್ಮನನ್ನು ಪರಮಾತ್ಮನನ್ನು ಬ್ರಹ್ಮವಸ್ತು ಅಂತ ಒಪ್ಪಿಕೊಳ್ತಾರೆ. ಎಲ್ಲ ಕಡೆಯಲ್ಲಿಯೂ ವಿಸ್ತಾರವಾಗಿ ಹರಿಯುವ ಅನೇಕ ನದಿಗಳಿಗೆ ಸಮುದ್ರವೇ ಕೊನೆ. ಆಕಾಶಾತ್ ಪತಿತಂತೋಯಂ ಯಥಾಗಚ್ಛತಿ ಸಾಗರಂ ಅನ್ನೋ ಹಾಗೆ ಎಲ್ಲ ವಾದಗಳು ಚಿಂತಿಸುವುದು ಒಂದೇ ಬ್ರಹ್ಮವಸ್ತುವನ್ನು ಕುರಿತು, ಒಬ್ಬನೇ ಪರಮಾತ್ಮನನ್ನು ಕುರಿತು. ಅಂದರೆ ಹೀಗೆ ಬ್ರಹ್ಮವಸ್ತು ಒಂದೇ ಎಂದು ಒಪ್ಪಿಕೊಂಡು ಅದನ್ನು ತಲುಪುವ ದಾರಿ, ಕಾಣುವ ದಾರಿ ಬೇರೆ ಬೇರೆ ಎಂದು ಪಾರಮಾರ್ಥಿಕವಾಗಿ ಯೋಚಿಸಿದ ಚಿಂತನೆಯಿಂದ ಜಗತ್ತಿಗೆ ಲಾಭವೇ ಆಗುತ್ತೆ. ಮೈಸೂರಿಗೆ ಹೋಗಬೇಕು ಅನ್ನೋ ಆಸೆ ಇದ್ದರೆ ಮೈಸೂರಿಗೆ ಹೋಗೋಕ್ಕೆ ಒಂದೇ ಒಂದು ದಾರಿ ಏನಿಲ್ಲ. ಆ ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು, ಇನ್ನೊಂದು ಕಡೆಯಿಂದನೂ ಹೋಗ್ಬೋದು. ದಾರಿಯೂ ಮುಖ್ಯ, ಸೇರುವ ಗುರಿಯೂ ಮುಖ್ಯ. ಆದರೆ ಎಲ್ಲರ ಗುರಿ ಮೈಸೂರು, ದಾರಿ ಬೇರೆ ಬೇರೆ ಇರಬಹುದು. ಹಾಗಾಗಿ ಆ ಬ್ರಹ್ಮನನ್ನು ಕಾಣುವ, ಪರಮಾತ್ಮನನ್ನು ಕಾಣ್ತಕ್ಕಂಥ ದಾರಿ ಮೂರಿರಲಿ ಮುನ್ನೂರಿರಲಿ, ಸಕಲರೂ ಸಾರವಸ್ತುವನ್ ಒಂದನ್ನು ಒಪ್ಪಿಕೊಳ್ಳುವವರೇ. ಹಾಗೆ ಪಾರಮಾರ್ಥಿಕವು ಅನಂತ ಎಣಿಸಿದ ವ್ಯವಹಾರ ವಾದ ಇದೆಯಲ್ಲ, ಅದು ಎಷ್ಟೇ ವಾದವಾದರೂ ಆ ವಾದ ಬಂದಷ್ಟೂ ಕೂಡ ಕಡದಷ್ಟು ಕೂಡ ಬೆಣ್ಣೆ ಹೆಚ್ಚು ಬರುತ್ತೆ. ಹಾಗಾಗಿ ಅದು ಭಾರವಾಗದು ಜಗಕ್ಕೆ, ಇದರಿಂದ ಜಗತ್ತಿಗೆ ಲಾಭವೇ ಆಗುತ್ತೆ. ಇಂಥ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಚರ್ಚೆ

0: ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ. ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ. ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ.
1: ಹೊರಗೆ ಲೋಕಾಸಕ್ತಿ

0: ಈ ಕಗ್ಗಭಾಗದಲ್ಲಿ ತಿಮ್ಮಗುರು ಶ್ರೇಷ್ಠವಾದ ಯೋಗ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದಾರೆ. ಹೊರಗೆ ಲೋಕ ಆಸಕ್ತಿ, ಒಳಗೆ ಸಕಲ ವಿರಕ್ತಿ. ಪಾರಮಾರ್ಥಿಕದಲ್ಲಿ ತೊಡಗಿಸಿಕೊಂಡ ಜ್ಞಾನಿಯಾದವನ ಲಕ್ಷಣವನ್ನು ಹೀಗೆ ತಿಳಿಸ್ತಾ ಹೋಗ್ತಾರೆ. ಜಗತ್ತು ಬ್ರಹ್ಮವಸ್ತು ಅಂತ ಭಾವಿಸಿ ಲೋಕದ ವ್ಯವಹಾರದಲ್ಲಿ ಆಸಕ್ತಿ ತೋರ್ತಾ ಬದ್ಧತೆಯನ್ನು ಮೆರೆಯುತ್ತಾನೆ ಅಜ್ಞಾನಿ. ಆದರೆ ಇವೆಲ್ಲ ಬ್ರಹ್ಮವಸ್ತುವಿಗೆ ಸೇರಿದ್ದು ಅನ್ನೋ ಅರಿವಿರುವುದರಿಂದ ಆ ಜ್ಞಾನಿಯಾದವನು ಸ್ವಾರ್ಥರಹಿತನಾಗಿರ್ತಾನೆ. ಅಂದರೆ ಇದು ನನ್ನದು, ನನ್ನಿಂದಾದುದು, ಇದರ ಫಲವೂ ನನ್ನದೇ ಅನ್ನೋ ಅಂಟಿನಲ್ಲಿ ಸಿಕ್ಕಾಕೊಳ್ಳಲ್ಲ. ತಾನು ಮಾಡಲೇಬೇಕಾದ ಕಾರ್ಯ ಧ್ಯಾನದ ಯೋಜನೆಯಾಗಿರುತ್ತೆ ಅಂತ ಅನ್ನೋದು ಅವನಿಗೆ ಗೊತ್ತು. ಆದರೆ ಎಲ್ಲವೂ ಬ್ರಹ್ಮನಿಮಿತ್ತ, ಆತನ ಪ್ರೀತಿಗಾಗಿ ಮಾಡಿದ್ದು, ಆತನದ್ದು ಎಂಬ ಉದ್ದೇಶವಿದ್ದು ಫಲದಲ್ಲಿ ಉದಾಸೀನನಾಗಿರ್ತಾನೆ. ಸಂಸಾರದ ನಿರ್ವಹಣೆಯ ಯೋಚನೆ ಕಾರ್ಯ ಎಲ್ಲಕ್ಕೂ ಮುಂದಾಗುತ್ತಾನೆ. ಆದರೆ ಅಂತರಂಗದಲ್ಲಿ ಸಂಸಾರದ ಅಂಟಿನಿಂದ ದೂರವಾಗಿಬಿಡ್ತಾನೆ. ಅಂದರೆ ತಾತ್ಸಾರ ಭಾವನೆಯನ್ನು ಹೊಂದಿರ್ತಾನೆ. ಇದರಿಂದ ತನಗಾಗಬೇಕಾದದ್ದು ಏನೂ ಇಲ್ಲ ಅನ್ನೋದನ್ನು ಸಹ ಅರ್ಥ ಮಾಡಿಕೊಂಡಿರ್ತಾನೆ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಇದನ್ನು ಡಿ ವಿ ಜಿ ಹೇಳ್ತಾರೆ, ವರ ಯೋಗ ಮಾರ್ಗವಿದು. ವರ ಶ್ರೇಷ್ಠವಾದ ಯೋಗ ಮಾರ್ಗ ಇದು. ಜ್ಞಾನಿಯಾಗ ಬಯಸುವವನ ಶ್ರೇಷ್ಠವಾದ ಯೋಗದ ದಾರಿ ಅಂತನ್ನೋದನ್ನು ಡಿ ವಿ ಜಿ ಅವರು ಈ ಭಾಗದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20ರಿಂದ 25ರವರೆಗೆ ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ. 1:31:15 ಇನ್ನೀಗ ಕಾರ್ಯಕ್ರಮ ಈ ಮಧ್ಯಾಹ್ನದ ಲಂಚ್ ಬಾಕ್ಸ್. ಭಾನುವಾರ ಏನಪ್ಪ ಲಂಚ್ ಬಾಕ್ಸ್ ಅಂತ ಕೇಳ್ತಾ ಇದ್ದೀರಾ ನೋಡಿ ನೋಡಿ. ಮತ್ತೆ ಆಫೀಸ್ಗೆ ಹೋದ್ರೆ ಮಾತ್ರ ಲಂಚ್ ಬಾಕ್ಸ್ ಇರ್ಬೇಕಾ? ಭಾನುವಾರ ಇರಬಾರ್ದ? ಭಾನುವಾರ ಸರಿಯಾದ ಸಮಯಕ್ಕೆ ಮಿಸ್ ಮಾಡದೆ ಲಂಚ್ ಮಾಡಿ, ಯಾಕಂದ್ರೆ ಮತ್ತೆ ಆರೋಗ್ಯದಲ್ಲಿ ಏರುಪೇರಾಗಬಾರ್ದಲ್ವಾ? ಬೇರೆ 6 ದಿನ ಕೂಡ ಸರಿಯಾಗಿ ಊಟ ಮಾಡಿರ್ತೀರಾ, ಭಾನುವಾರ ಮಾತ್ರ ಎದ್ದೇಳದೇ ಲೇಟು, ತಿಂಡಿ ಲೇಟು, ಊಟ ಲೇಟು, ರಾತ್ರಿ ಕೂಡ ಲೇಟ್ ಆಗುತ್ತೆ. ಆದರೂ ಕೂಡ ಮಿಸ್ ಮಾಡ್ದಲ್ಲೇ ಆಗಲೇ 1:31 ಆಗೋಯ್ತು. ಬೇಗ ಬೇಗ ನಿಮ್ಮ ಲಂಚ್ ಬಾಕ್ಸನ್ನ ಓಪನ್ ಮಾಡಿಕೊಂಡು ಊಟ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಹಾಗೆ ಜೊತೆಯಲ್ಲಿ ನಾವಿರ್ತೀವಿ, ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ. ಸೊ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಯಾವ ವಿಚಾರವನ್ನ ಮಾತಾಡೋಣ ಅಂತ ಹೇಳಿದ್ರೆ, ಡಿಜಿಟಲ್ ಫಾಸ್ಟಿಂಗ್ ಅಂದ್ರೆ ಈ ಮೊಬೈಲ್ಗಳ ವ್ಯಸನದಿಂದ ಒಂದಷ್ಟು ಹೊತ್ತು ಉಪವಾಸವನ್ನ ಮಾಡೋಣ. ಹೊಟ್ಟೆಗೆ ಉಪವಾಸ ಬೇಡ, ಕಣ್ಣಿಗೆ ಕೈಗಳಿಗೆ ಸ್ವಲ್ಪ ಹೊತ್ತು ಉಪವಾಸವನ್ನ ಕೊಡೋಣ. ಹೇಗೆ ಕೊಡೋಣ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಪದೇ ಪದೇ ಫೋನಿನಲ್ಲಿ ಯಾರು ಇಲ್ಲ ಅಲ್ವಾ, ನಾವೆಲ್ಲರೂ ಕೂಡ ಅದರಲ್ಲೇ ಇದ್ದೀವಿ. ಒಂದು ಕಾಲದಲ್ಲಿ ಮೊಬೈಲ್ ಅಂತ ಹೇಳಿದ್ರೆ ತಂತಿ ಇಲ್ಲದೇ ಇರೋಂತಹ ಫೋನು, ಆ ಕಡೆಯಿಂದ ಧ್ವನಿ ಈ ಕಡೆಯಿಂದ ಧ್ವನಿ ದಾಟಿಸೋ ಅಂತ ಒಂದು ಸರಳ ಯಂತ್ರ ಮಾತ್ರ ಆಗಿತ್ತು. ಆದರೆ ಇವತ್ತು ಕಾಲ ಬದಲಾಗ್ಬಿಟ್ಟಿದೆ. ನಮ್ಮ ಕೈಲಲ್ಲಿರುವಂತಹ ಈ ಪುಟ್ಟ ಪೆಟ್ಟಿಗೆ ಬರೀ ಮಾತಾಡುವಂತ ಸಾಧನವಾಗಿ ಮಾತ್ರ ಉಳ್ಕೊಂಡಿಲ್ಲ, ಒಂದು ಇಡೀ ಬ್ರಹ್ಮಾಂಡವನ್ನೇ ತನ್ನ ಒಡಲಲ್ಲಿ ಇಟ್ಕೊಂಡಿರುವಂತಹ ಅದ್ಭುತವಾದಂತಹ ವೈಜ್ಞಾನಿಕ ಆವಿಷ್ಕಾರ ಅಂತ ಕರೆಸ್ಕೊಂಡ್ಬಿಟ್ಟಿದ್ದೆ. ಒಂದು ಫೋನ್ ಒಳಗಡೆ ಇವತ್ತು ಏನ್ ಇಲ್ಲ ಅಂತ ನಾವು ಕೇಳಬೇಕು, ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾಮ್ರಾ ಇರ್ಬೋದು, ರೇಡಿಯೋ ಇರ್ಬೋದು, ಟಿವಿ ಇರ್ಬೋದು, ಕಂಪ್ಯೂಟರ್, ಚಾರ್ಜ್, ಕ್ಯಾಲ್ಕುಲೇಟರ್, ಗಡಿಯಾರ, ಕ್ಯಾಲೆಂಡರ್, ಬ್ಯಾಂಕು, GPS, ಮಾಹಿತಿಗಳು, ಸಿನಿಮಾ ಥಿಯೇಟರ್, ಒಂದ ಎರಡ ಆಟ, ಆಟದ ಮೈದಾನದ ಜೊತೆಗೆ ಇಡೀ ಗ್ರಂಥಾಲಯನೇ ಇವತ್ತು ಒಂದು ಪುಟ್ಟ ಸೆಲ್ ಫೋನ್ ಒಳಗಡೆ ಅಡಗಿ ಕುತ್ಕೊಂಡು ಬಿಟ್ಟಿದ್ದೆ. ಇಂಥ ಮೊಬೈಲ್ ಇಲ್ಲದೆ ಇರೋಂಥ ಕೈಗಳೇ ಇಲ್ಲ ಅಂತಾನೆ ಹೇಳ್ಬೋದು ಇವತ್ತಿನ ಕಾಲದಲ್ಲಿ. ಆದರೆ ಈ ಮೊಬೈಲ್ ಫೋನ್ ನಮ್ಮ ಕೈಗಳಿಗೆ, ನಮ್ಮ ಮಕ್ಕಳ ಕೈಗಳಿಗೆ ಬಂದ ಮೇಲೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಒಳ್ಳೆಯದಷ್ಟು ಎಷ್ಟು ಒಳ್ಳೆಯದು ಮಾಡಿದೆಯೋ ಅಷ್ಟೇ ಕೆಟ್ಟದನ್ನು ಕೂಡ ಮಾಡ್ತಾ ಇದೆ. ಇವತ್ತು ಕೆಲವೊಬ್ಬರು ಹೇಳೋವಂಥ ಮಾತು ಏನಪ್ಪ ಅಂತ ಹೇಳಿದ್ರೆ, ಮೊಬೈಲು ನಮ್ಮ ಕೈಗಳಲ್ಲಿರುವಂಥ ಹ್ಯಾಂಡ್ ಬಾಂಬ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಂಥ ಮೊಬೈಲನ್ನು ಕೊಟ್ಟಿಲ್ಲ ಅನ್ನೋಂಥ ಕಾರಣಕ್ಕೆ ಇವತ್ತು ಕ್ರೈಮ್ ರೇಟ್ ಕೂಡ ತುಂಬ ಜಾಸ್ತಿ ಆಗ್ತಾ ಇದೆಯಂತೆ ಎಲ್ಲ ಕಡೆ. ಇದ್ರ ಬಗ್ಗೆ ಸೈಬರ್ ಜಾಗೃತಿ ಕೂಡ ನಡೀತಾ ಇದೆ. ಆತ್ಮೀಯರೇ, ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಈ ರೀತಿ ನಮ್ಮ ಕೈಗಳಿಗೆ ಅಂಟ್ಕೊಂಡಿರುವಂಥ ಈ ಒಂದು ಪುಟ್ಟ ಹ್ಯಾಂಡ್ ಬಾಂಬ್ ಮಾಯಾವಿ ಮೊಬೈಲನ್ನು ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಬಿಡಿಸ್ಕೊಳ್ಳೋದು, ಒಳ್ಳೆಯದಕ್ಕೆ ಯಾವ ರೀತಿ ಉಪಯೋಗಿಸ್ಕೊಳ್ಬೋದು, ಒಂದಷ್ಟು ಹೊತ್ತು ಮೊಬೈಲನ್ನು ನಮ್ಮ ಕೈನಿಂದ ಹೊರಗಡೆ ಹೇಗೆ ಇಡೋದು ಅನ್ನೋದರ ಕುರಿತಾಗಿ ಮಾಹಿತಿ ಜೊತೆಗೆ ಸುಂದರವಾದಂಥ ಗೀತೆಗಳು ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ. ಸ್ಟೇ ಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್.

ಸ್ವಲ್ಪ ಹೊಟ್ಟೆ ಕಿಟ್ಟರೆ ನಾವೇನು ಮಾಡ್ತೀವಿ, ಒಂದಷ್ಟು ಹೊತ್ತು ಉಪವಾಸ ಇರ್ತೀವಿ. ಒಂದು ದಿವಸ ಎರಡು ದಿವಸ ಉಪವಾಸ ಇರ್ತೀವಿ, ನೀರನ್ನು ಮಾತ್ರ ಕುಡಿತೀವಿ, ಒಳ್ಳೆ ಒಳ್ಳೆ ಹಣ್ಣುಗಳನ್ನು ಮಾತ್ರ ತಿಂತೀವಿ ಹೊಟ್ಟೆ ಸರಿಯಾಗೋವರೆಗೂ, ಹೌದಲ್ವಾ? ಅದೇ ರೀತಿ ಮನಸ್ಸು, ಕಣ್ಣು ಒಂದಷ್ಟು ಕಲ್ಮಶವನ್ನು ತುಂಬಿಕೊಂಡ್ರೆ ಅಥವಾ ಅದರಿಂದ ನಮಗೆ ಕಷ್ಟ ಆಗ್ತಾ ಇದೆ, ಒಂದಷ್ಟು ಇರಿಟೇಷನ್ಗಳಾಗ್ತಾ ಇದೆ ಈ ಸೆಲ್ ಫೋನಿಂದ ಅಂತ ಹೇಳಿದಾಗ, ಅದಕ್ಕೂ ಒಂದು ಸ್ವಲ್ಪ ಹೊತ್ತು ಉಪವಾಸವನ್ನು ಕೆಡುವೋಣ. ಅದನ್ನೇ ಡಿಜಿಟಲ್ ಫಾಸ್ಟಿಂಗ್ ಅಂತ ಕರೆಯೋದು. ಏನಪ್ಪ ಇದು ಡಿಜಿಟಲ್ ಫಾಸ್ಟಿಂಗ್ ಅಂತ ಹೇಳಿದ್ರೆ, ನಾವು ಪ್ರತಿನಿತ್ಯ ಎಷ್ಟು ಹೊತ್ತು ನಾವು ಸೆಲ್ ಫೋನನ್ನು ಉಪಯೋಗಿಸ್ತೀವಿ ಅನ್ನೋದಕ್ಕೆ, ಇತ್ತೀಚೆಗಂತೂ ಮೊಬೈಲ್ಗಳಲ್ಲಿ ಆ್ಯಪ್ಗಳು ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ನೋಡ್ಕೊಳ್ತಾ ಇರಬೇಕು ಎಷ್ಟು ಹೊತ್ತು ನಾವು ಸೆಲ್ ಫೋನನ್ನು ಯೂಸ್ ಮಾಡಿದ್ದೀವಿ, ನಮ್ಮ ಸ್ಕ್ರೀನ್ ಟೈಮ್ ಎಷ್ಟಿದೆ ಅನ್ನೋದನ್ನು, ಆ ಸ್ಕ್ರೀನ್ ಟೈಮ್ನ ಲಿಮಿಟ್ ಮಾಡ್ಕೊಳ್ಬೇಕು. ಆ ಲಿಮಿಟ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇತ್ತೀಚೆಗೆ ಆ್ಯಪ್ಗಳು ಬಂದಿದೆ. ಆ್ಯಪ್ಗಳನ್ನು ಉಪಯೋಗಿಸ್ಕೊಂಡು ಲಿಮಿಟ್ ಮಾಡಿಕೊಂಡಾಗ ನಮಗೆ ಗೊತ್ತಿಲ್ಲ ನಮ್ಮ ಸೆಲ್ ಫೋನ್ ಆಫ್ ಆಗಿಬಿಡುತ್ತೆ. ಸೊ ಇನ್ನು ಮುಂದೆ ಸಾಕು ನೀನು ನೋಡಿದ್ದು ನಿಲ್ಲಿಸು ಅಂತ. ಸೊ ಅಲ್ಲಿಗೆ ನಾವು ಅದನ್ನು ನಿಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಇದನ್ನು ನಾವು ದೊಡ್ಡವರು ಮಾಡ್ಬೋದು, ಆದರೆ ಮಕ್ಕಳು ಏನು ಮಾಡಬೇಕು, ಮಕ್ಕಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಪೋಷಕರು ನೆರವಾಗಬೇಕು. ಪೋಷಕರು ಮೊದಲು ಈ ಡಿಜಿಟಲ್ ಶಿಸ್ತನ್ನು ಪಾಲಿಸಬೇಕು. ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳು ಏನು ಮಾಡ್ತಾರೆ, ಮಾತಿಗಿಂತ ಹೆಚ್ಚಾಗಿ ಕಣ್ಣಿಗೆ ಕಂಡದ್ದನ್ನು ಅನುಕರಿಸ್ತಾರೆ, ಹೌದಲ್ವಾ? ಮನೆಗೆ ಬಂದ ತಕ್ಷಣ ಪೋಷಕರು ಮೊಬೈಲ್ನಲ್ಲಿ ಮುಳುಗಿದ್ರೆ ಮಕ್ಕಳು ಕೂಡ ಅದೇ ಕೆಲಸ ಮಾಡ್ತಾರೆ. ಒಂದು ಮಗುಗೆ ಮೊಬೈಲ್ ಬಳಕೆಯೇ ಸರ್ವಶ್ರೇಷ್ಠ ಅನ್ನುವಂಥ ಸಂದೇಶವನ್ನು ನಾವೇ ಪೋಷಕರು ಮಕ್ಕಳಿಗೆ ಕೊಡ್ತಾ ಹೋಗ್ತೀವಿ. ಆದರೆ ಮನೆಯಲ್ಲಿ ಮಗು ಇರುವಾಗ ಸಾಧ್ಯವಾದಷ್ಟು ಮೊಬೈಲನ್ನು ಪಕ್ಕಕ್ಕೆ ಇಟ್ಟು ಅವರ ಜೊತೆಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ರಿ, ಮೊಬೈಲ್ ನೋಡಿಕೊಂಡು ಮಾತಾಡಬೇಡಿ. ಅವರ ಜೊತೆಗೆ ಹೆಚ್ಚು ಸಮಯವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ವರ್ತನೆ ಹೇಗಿರಬೇಕು ಅಂತ ಹೇಳಿದ್ರೆ, ನಾನು ನನ್ನ ತಂದೆನೋ ನನ್ನ ತಾಯಿನೋ ನನ್ನ ಅಜ್ಜನೋ ಅಜ್ಜಿನೋ ನಾನು ಫಾಲೋ ಮಾಡಬೇಕು, ಹೇಗಿದ್ದಾರಪ್ಪ ಅವರು, ಅವರ ರೀತಿ ನಾನು ಕಲಿಬೇಕು ಅಂತ ಮಕ್ಕಳಿಗೆ ಅನ್ನಿಸ್ಬೇಕು. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಮೊದಲು ಡಿಜಿಟಲ್ ಫಾಸ್ಟಿಂಗನ್ನು ಅಭ್ಯಾಸ ಮಾಡ್ಕೊಳ್ಬೇಕು, ಅದೇ ರೀತಿ ಮಕ್ಕಳಿಗೂ ಅದನ್ನು ಕಲಿಸ್ಕೊಡ್ಬೇಕು. ಇದನ್ನು ಮಾಡ್ತಾ ಮಾಡ್ತಾ ಹೋದಷ್ಟು ನಾವು ಈ ವ್ಯಸನದಿಂದ, ಮೊಬೈಲನ್ನು ಹೆಚ್ಚಾಗಿ ಬಳಸುವಂಥ ವ್ಯಸನದಿಂದ ದೂರ ಉಳಿಬಹುದು. ಗೊತ್ತಿದೆ, ಮೊಬೈಲ್ ಬಳಸೋದಿದ್ದೆ ಇರೋದಕ್ಕೆ ಆಗೋದೇ ಇಲ್ಲ, ಆದರೂ ಕೂಡ ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ. ಮತ್ತೊಂದು ಸುಂದರ ಗೀತೆ ಪ್ರಸಾರವಾಗುತ್ತೆ, ಅದಕ್ಕೂ ಮೊದಲು ಕೇಳುಗರೆ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಡಿಜಿಟಲ್ ಫಾಸ್ಟಿಂಗ್ ಕುರಿತಾಗಿ. ನಿಮ್ಮ ಅನಿಸಿಕೆಗಳು ನಮ್ಮೊಟ್ಟಿಗೆ ನಮಗೆ ತಲುಪಬೇಕಾದಂತಹ ವಾಟ್ಸಪ್ ಸಂಖ್ಯೆ ಹೀಗಿದೆ, 9489010113. ಈ ಸಂಖ್ಯೆಗೆ ಬೇಕ ನಿಮ್ಮೆಲ್ಲರ ಸಂದೇಶಗಳು ಹರಿದು

ಮೊಬೈಲ್ ವ್ಯಸನದಿಂದ ಸ್ವಲ್ಪ ದೂರ ಇರಬೇಕು, ಡಿಜಿಟಲ್ ಫಾಸ್ಟಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಮನೆಗಳಲ್ಲಿ ಫಸ್ಟ್ ಒಂದಷ್ಟು ನಿಯಮಗಳನ್ನ ಜಾರಿಗೆ ತರಬೇಕು. ಏನಪ್ಪ ಅಂತ ಹೇಳಿದ್ರೆ, ಊಟಕ್ಕೆ ಕೂರ್ತೀರಾ, ಊಟದ ಟೇಬಲ್ ಮೇಲೆ ಮೊಬೈಲನ್ನು ನಿಷೇಧ ಮಾಡಲೇಬೇಕು. ಇದನ್ನು ನೋ ಫೋನ್ ಝೋನ್ ಅಂತ ನೇಮಕ ಮಾಡಿಬಿಡ್ಬೇಕು. ಸೊ ಇಲ್ಲಿ ಫೋನನ್ನು ಬಳಸೋ ಹಾಗಿಲ್ಲ ಅಂತ. ಯಾಕಂದರೆ ಮಗುಗೆ ಅರ್ಥ ಮಾಡಿಸ್ಬೇಕು, ನೀನು ಊಟ ಮಾಡುವಾಗ ಮೊಬೈಲನ್ನು ನೋಡಿದ್ರೆ ನೀನು ಊಟ ಸರಿಯಾಗಿ ಡೈಜೆಷನ್ ಆಗೋದಿಲ್ಲ, ಮತ್ತೆ ನಾಳೆ ಬೆಳಗ್ಗೆ ನಿದ್ದೆ ಸರಿಯಾದಕ್ಕೆ ಆಗೋದಿಲ್ಲ, ಶಾಲೆಗೆ ಹೋಗೋದಿಕ್ಕೆ ಆಗೋದಿಲ್ಲ, ಎಲ್ಲ ತೊಂದರೆಗಳಾಗುತ್ತೆ. ಹಾಗಾಗಿ ಫೋನ್ ಬೇಡ ಅಂತ ಹೇಳಬೇಕು. ಅದರ ಜೊತೆಗೆ ಮಕ್ಕಳೊಟ್ಟಿಗೆ ನಾವು ಮಾತಾಡಬೇಕು. ಇನ್ನು ಮಕ್ಕಳು ಮೊಬೈಲ್ಗೋಸ್ಕರ ಹಾಪಿಸೋದು ಸಾಮಾನ್ಯವಾಗಿ ಕಂಡುಬರುವಂಥ ವಿಚಾರ. ಇಂಥ ಸಮಯದಲ್ಲಿ ಅವರಿಗೆ ಬೈಯೋದು ಹೊಡೆಯೋದು ಮಾಡದೆ ಸಮಾಧಾನವಾಗಿ

ಹಾಗೆ ಅವರಿಗೆ ತಿಳಿಸಿ ಹೇಳಬೇಕು. ಅದು ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಅವರನ್ನ ಕೌನ್ಸಿಲಿಂಗ್ ಕೂಡ ಕರ್ಕೊಂಡು ಹೋಗ್ಬೋದು. ವೀಕೆಂಡ್ ಬಂತು ಅಂತ ಹೇಳಿದ್ರೆ ಮೊಬೈಲ್ ಕೈ ಕೊಟ್ಟು ಕೂರಿಸೋದ್ರ ಬದಲಾಗಿ ಸ್ವಲ್ಪ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ. ಭಾನುವಾರ ಶನಿವಾರ ರಜೆ ಇರುತ್ತೆ, ಮಕ್ಕಳಿಗೆ ಹೊರಗಡೆ ವಾತಾವರಣವನ್ನು ತೋರಿಸ್ಬೇಕು, ಬೆಳಗ್ಗೆ ಎದ್ದು ಒಂದಷ್ಟು ಪಾರ್ಕ್ಗಳಿಗೆ ಸುತ್ತಾಡಿಸ್ಬೇಕು, ಹಾಗೆ ಗ್ರಂಥಾಲಯಗಳಿಗೆ ಕರ್ಕೊಂಡು ಹೋಗಬೇಕು. ಓದುವಂಥ ಅಭ್ಯಾಸವನ್ನು ಅವರಿಗೆ ಮಾಡಿಸ್ಬೇಕು. ಅವರ ಜೊತೆ ಜೊತೆಗೆ ಅವರಿಗೆ ಈ ಅಭ್ಯಾಸಗಳನ್ನು ಮಾಡಿಸ್ತಾ ಮಾಡಿಸ್ತಾ ನಾವು ಕೂಡ ಈ ಅಭ್ಯಾಸದಲ್ಲಿ ಮುಳುಗಿ ಹೋಗಬಹುದು. ಚೆನ್ನಾಗಿ ಕೇಳಿಸ್ಕೊಳ್ಬೇಕು, ಕಾರ್ಯಕ್ರಮಗಳನ್ನು ಕೇಳಿಸ್ಕೊಡಿ, ಹಾಡುಗಳನ್ನು ಆಲಿಸ್ಕೊಳ್ಳಿ, ಆದರೆ ಅತಿಯಾಗಿ ನೋಡಬೇಡಿ, ಕಣ್ಣಿಗೆ ತುಂಬ ಸ್ಟ್ರೆಸ್ ಕೊಡಬೇಡಿ, ಕರ್ಣಗಳಿಗೆ ಸ್ಟ್ರೆಸ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ಸುಂದರ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480910013, 9480910013.

53 ನಿಮಿಷ 12 ಸೆಕೆಂಡ್ಗಳು ಆಗ್ತಾ ಇದೆ. ಇನ್ನೇನು ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಹೊತ್ತು. ಕೊನೆಯದಾಗಿ ನಾವು ಒಪ್ಪಲೇಬೇಕಾದಂಥ ಒಂದು ಮುಖ್ಯವಾದಂಥ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳು ಹಾಗೆ ನಮ್ಮೆಲ್ಲರ ವಿಕಾಸದ ಹಂತದಲ್ಲಿ ನಾವು ನಮ್ಮ ಕೈಗೆ ತೆಗೆದುಕೊಳ್ತಾ ಇರುವಂಥ ಈ ಮೊಬೈಲ್ ಫೋನು ಇವತ್ತು ಕೇವಲ ತಾಂತ್ರಿಕ ಸಾಧನವಾಗಿ ಉಳ್ಕೊಂಡಿಲ್ಲ, ಅದು ನಮ್ಮೆಲ್ಲರ ನೈಜ ಬೆಳವಣಿಗೆಯನ್ನು ಹಾಗೆ ನಮ್ಮ ಭವಿಷ್ಯವನ್ನು ಬುಡಮೇಲು ಮಾಡ್ತಾ ಇರುವಂಥ ಸೈಲೆಂಟ್ ಕಿಲ್ಲರ್ ಅಂತಾನೆ ಹೇಳ್ಬೋದು. ವೈಜ್ಞಾನಿಕವಾಗಿ ಹೇಳೋದಾದರೆ, ಒಂದು ಮಗುವಿನ ಮೆದುಳು ಮತ್ತು ವ್ಯಕ್ತಿತ್ವ ರೂಪುಗೊಳ್ಳುವಂಥ ಸಮಯದಲ್ಲಿ ಅವರಿಗೆ ಸಿಗಬೇಕಾಗಿರುವಂಥ ದೈಹಿಕ ಶ್ರಮ ಇರ್ಬೋದು, ಸಾಮಾಜಿಕ ಬೆರೆಯೋಕೆ ಇರ್ಬೋದು, ನೈಸರ್ಗಿಕ ಕುತೂಹಲಗಳನ್ನು ಇವತ್ತು ಈ 5 ಇಂಚಿನ ಪರದೆ ಸಂಪೂರ್ಣವಾಗಿ ನುಂಗ ಹಾಕ್ತಾ ಇದೆ. ಪರದೆ ಮೇದಿರುವಂಥ ಆ ಕೃತಕ ಬಣ್ಣಗಳಿಗೆ ಮರಳಾಗ್ತಾ ಇರುವಂತಹ ಮಗು ಇವತ್ತು ವಾಸ್ತವ ಪ್ರಪಂಚದ ಸಂವೇದನೆಗಳನ್ನು ಕಳ್ಕೊಳ್ತಾ ಇದೆ. ಇದು ಬರೀ ಒಂದು ತಲೆಮಾರಿನ ಹಿನ್ನಡೆ ಅಲ್ಲ, ಬದಲಾಗಿ ಭಾವನಾತ್ಮಕವಾಗಿ ಮಾನಸಿಕವಾಗಿ ಸಮಾಜ ನಿರ್ಮಾಣಕ್ಕೆ ನಾವು ಹಾಕ್ತಾ ಇರುವಂಥ ಅಡಿಪಾಯ ಕೂಡ ಹೌದು ಅಂತಲೇ ಹೇಳ್ಬೋದು. ಸೊ ಇವತ್ತು ನಾವು ಮಾಡುವಂಥ ಒಂದು ಸಣ್ಣ ನಿರ್ಲಕ್ಷ್ಯ ನಾಳೆ ನಮ್ಮ ಮಕ್ಕಳು ಅದಕ್ಕೆ ದೊಡ್ಡ ಬೆಲೆಯನ್ನು ತಿರಬೇಕಾದಂಥ ಸಂದರ್ಭ ಬರುತ್ತೆ. ಹಾಗಾಗಿ ದಯವಿಟ್ಟು ಫೋನಿನ ಪರದೆಯ ಸಮಯವನ್ನು ಕಡಿಮೆ ಮಾಡ್ಕೊಳ್ಳಿ, ಒಂದಷ್ಟು ಡಿಜಿಟಲ್ ಫಾಸ್ಟಿಂಗನ್ನು ಅಭ್ಯಾಸ ಮಾಡ್ಕೊಳ್ಳಿ, ನೀವು ಅಭ್ಯಾಸ ಮಾಡಿಕೊಂಡು ಮಕ್ಕಳಿಗೂ ಕೂಡ ಕಲಿಸಿ ಅದು ಸಂಸ್ಕೃತಿಯ ರೀತಿ ಬೆಳೀತಾ ಹೋಗಲಿ. ಹೇಗೆ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತಾ ಅದನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ದಾಟಿಸ್ತಾ ಹೋಗ್ತೀವೋ ಅದೇ ರೀತಿ ಇಂಥ ಒಳ್ಳೆ ವಿಚಾರಗಳನ್ನು ನಾವು ದಾಟಿಸ್ತಾ ಹೋಗೋಣ. ಹೆಚ್ಚು ಮಾಡೋದು ಬೇಡ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ

ಆದ್ಮೇಲೆ ಸಮಯ ಇನ್ನೇನು 2 ಗಂಟೆಯಾಗಲಿದೆ. 2 ಗಂಟೆಗೆ ಸರಿಯಾಗಿ ಸುದ್ದಿ ಪ್ರಸಾರವಾಗುತ್ತೆ. 2 ಗಂಟೆ 40 ನಿಮಿಷಕ್ಕೆ ಎವರ್ಗ್ರೀನ್ ಚಿತ್ರಗೀತೆಗಳು ನಿಮಗಾಗಿ ಮೂಡಿ ಬರಲಿವೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಸ್ಟೇಟ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ರಾಷ್ಟೀಯ ಬಾಹ್ಯಾಕಾಶ ದಿನ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ವಿಜ್ಞಾನಿಗಳಿಗೆ ಅಭಿನಂದನೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಹಸ್ತಾಂತರಿಸಲು ತಂಡ ನಿಯೋಜನೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆಯಿಂದ ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ.

0: ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ರಾಷ್ಟೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೇಶ ಮಾಡಿದ ಸಾಧನೆಯನ್ನು ಸಂಭ್ರಮದಿಂದ ನೆನಪಿಸಿಕೊಳ್ಳಲಾಗುತ್ತಿದೆ. ಈ ಸಂಬಂಧ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಅವರು, ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಸಾಧನೆ ಅಮೋಘವಾಗಿದೆ. ಇದು ದೇಶದ ವೈಜ್ಞಾನಿಕ ಪಾರಮ್ಯತೆ, ನಾವೀನ್ಯತೆಯ ಸ್ಫೂರ್ತಿ ಹಾಗೂ ಜ್ಞಾನ ಮುಂಚೂಣಿಯಲ್ಲಿ ಇರುವ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಎಂದಿದ್ದಾರೆ. ದೇಶದ ವಿಜ್ಞಾನಿಗಳು, ಎಂಜಿನಿಯರ್ಗಳು ಹಾಗೂ ಸಂಶೋಧಕರು ಗಗನಯಾನದಂತಹ ಮಹತ್ತರ ಕಾರ್ಯಕ್ರಮಗಳ ಮೂಲಕ ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಸಮರ್ಪಣಾ ಭಾವದಿಂದ ಶ್ರಮಿಸುತ್ತಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಸತತವಾಗಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸುತ್ತಿದೆ. ಖಾಸಗಿ ಕ್ಷೇತ್ರದಲ್ಲಿಯೂ ಭಾರತದ ಪ್ರತಿಭಾವಂತರು ವಿಶ್ವಾದ್ಯಂತ ಅಸ್ಮಿತೆಯನ್ನು ಕಂಡುಕೊಳ್ಳುತ್ತಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರ ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಐತಿಹಾಸಿಕ ಸಾಧನೆಗಳೊಂದಿಗೆ ರಾಷ್ಟ್ರ ಹೆಮ್ಮೆ ಪಡುವಂತೆ ಶ್ರಮಿಸುತ್ತಿರುವ ಇಸ್ರೋದ ವಿಜ್ಞಾನಿಗಳು ಹಾಗೂ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯ ಆವರಣದಲ್ಲಿ ಚಂದ್ರಯಾನ, ಆದಿತ್ಯ L1, ಆರ್ಯಭಟ ಸೇರಿದಂತೆ ವಿವಿಧ ಬಾಹ್ಯಾಕಾಶ ಮಾದರಿಗಳ ಪ್ರದರ್ಶನ ಆಯೋಜಿತವಾಗಿದೆ. ನೋಂದಾಯಿತ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶ ಮತ್ತು ಭಾರತ ವಿಷಯದ ರಸಪ್ರಶ್ನೆ ಸ್ಪರ್ಧೆ ಜರುಗುತ್ತಿದೆ. ಕನ್ನಡ ಭಾಷೆ ಹಾಗೂ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಪದ್ಮಶ್ರೀ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮದಿನವಾದ ಇಂದು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹತ್ ನಿಘಂಟು ನಿರ್ಮಾಣ, ಇಗೋ ಕನ್ನಡ ಅಂಕಣ ಹಾಗೂ ನೂರಾರು ಭಾಷಾ ಸಂಶೋಧನಾ ಕೃತಿಗಳ ಮೂಲಕ ಕನ್ನಡ ಶಬ್ದಕೋಶವನ್ನು ಶ್ರೀಮಂತಗೊಳಿಸಿದ ಈ ಮೇರು ವಿದ್ವಾಂಸರು ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಸದಾ ಚಿರಂತನ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಸ್ಮರಿಸಿದ್ದಾರೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಪಶ್ಚಿಮ ಬಂಗಾಳಕ್ಕೆ ಕರೆದೊಯ್ದು ಗಡಿ ಭದ್ರತಾ ಪಡೆ BSFಗೆ ಹಸ್ತಾಂತರಿಸಲು 30 ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಒಳಗೊಂಡ ತಂಡವನ್ನು ನಿಯೋಜಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಅವರು, ಬಂಧಿತರನ್ನು ಬಸ್ ಮೂಲಕ ಬೆಂಗಳೂರಿಗೆ ಕರೆದೊಯ್ಯಲಾಗಿದ್ದು ಅಲ್ಲಿಂದ ರೈಲಿನಲ್ಲಿ ಪಶ್ಚಿಮ ಬಂಗಾಳದ ಮಾಲ್ದಾಗೆ ಕರೆದೊಯ್ಯಲಾಗುತ್ತದೆ. ಮಾಲ್ದಾದಲ್ಲಿ ಅವರನ್ನು BSF ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು. ಅವರನ್ನು ಸ್ವೀಕರಿಸುವ BSF ತಂಡ ನಿಯಮಾನುಸಾರ ಮುಂದಿನ ಕಾನೂನು ಕ್ರಮ ಹಾಗೂ ಗಡಿಪಾರು ಪ್ರಕ್ರಿಯೆ ಕೈಗೊಳ್ಳಲಿದೆ. 21 ಮಂದಿಯನ್ನು ಇದೇ 26ರೊಳಗೆ BSFಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಕೆಜಿಎಫ್ ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಆಸ್ಪತ್ರೆ ಕಟ್ಟಡದಲ್ಲಿ ಗರ್ಭಿಣಿಯರಿಗೆ ಉತ್ತಮ ಹೆರಿಗೆ ಸೇವೆ, ನವಜಾತ ಶಿಶುಗಳ ಆರೈಕೆ ಮತ್ತು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕಿ ರೂಪಕಲಾ ಶಶಿಧರ್ ಹೇಳಿದರು. ನಗರದ ಹೆರಿಗೆ ಆಸ್ಪತ್ರೆ ಹಿಂಭಾಗದಲ್ಲಿ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅನುದಾನದ 3 ಕೋಟಿ ರೂಪಾಯಿ ಮತ್ತು ಆರೋಗ್ಯ ಇಲಾಖೆ ಅನುದಾನ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರಸ್ತುತ ಇರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕುಡಿಯುವ ನೀರು, ಶೌಚಾಲಯ ಮತ್ತು ಸ್ವಚ್ಛತೆಯ ಕೊರತೆಯಿದ್ದು ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಗತ್ಯವಾಗಿ ಬೇಕಾದ ಆಧುನಿಕ ಸೌಲಭ್ಯಗಳು ಇಲ್ಲದೇ ಇರುವುದರಿಂದ ಗರ್ಭಿಣಿಯರು ಹಾಗೂ ಬಾಣಂತಿಯರು ತೊಂದರೆ ಅನುಭವಿಸುತ್ತಿರುವುದನ್ನು ಮನಗಂಡು ನೂತನ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲಾಗುತ್ತಿದೆ ಎಂದು ಹೇಳಿದರು. ನೂತನ ಕಟ್ಟಡದಲ್ಲಿ 2 ಆಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿ, 13 ಹಾಸಿಗೆಗಳ ನವಜಾತ ಶಿಶುವಿನ ಆರೈಕೆ ಘಟಕ, 8 ಹಾಸಿಗೆಗಳ ತಾಯಿ ಮತ್ತು ನವಜಾತ ಶಿಶುವಿನ ಆರೈಕೆಯ ಘಟಕ ಹಾಗೂ 19 ಹಾಸಿಗೆಗಳ ವಿಶೇಷ ವಾರ್ಡ್ ನಿರ್ಮಾಣವಾಗಲಿದೆ. ಸಿಟಿ ಸ್ಕ್ಯಾನಿಂಗ್ ಸೌಕರ್ಯ ಒದಗಿಸಲು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕಿ ರೂಪಕಲಾ ಶಶಿಧರ್ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆ ಆಗುವುದರಿಂದ ಅಂತಾರಾಜ್ಯ ಜಲವಿವಾದಗಳು ಇತ್ಯರ್ಥವಾಗಿ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಮಂತರಗೌಡ ಅವರೊಂದಿಗೆ ಕೊಡಗಿನ ಪುಣ್ಯಕ್ಷೇತ್ರ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ಹೆಚ್ಚಿನ ಮಳೆಗಾಗಿ ಇಂದು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ತಾಯಿ ಕಾವೇರಿ ಹಾಗೂ ಪಾಡಿ ಶ್ರೀ ಇಗ್ಗುತಪ್ಪ ಪುಣ್ಯಭೂಮಿಯಲ್ಲಿ ಹೆಚ್ಚಿನ ಮಳೆಯಾದಲ್ಲಿ ನಾಡಿನ ಜಲಾಶಯಗಳು ಭರ್ತಿಯಾಗಿ ಉತ್ತಮ ಬೆಳೆ ಜತೆಗೆ ಕುಡಿಯಲು ನೀರು ಸಿಗಲಿದೆ. ಮುಂದಿನ ದಿನಗಳಲ್ಲಿಯಾದರೂ ಹೆಚ್ಚಿನ ಮಳೆಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಕಾಡಾನೆ ಹಾವಳಿ ಶಾಶ್ವತ ನಿಯಂತ್ರಣಕ್ಕೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ, ಆದರೂ ಪ್ರವಾಸಿಗರು, ಕಾರ್ಮಿಕರು ಸೇರಿದಂತೆ ಎಲ್ಲರೂ ಎಚ್ಚರ ವಹಿಸಬೇಕಿದೆ ಎಂದರು. ಕೆಲವು ಸಂದರ್ಭದಲ್ಲಿ ಅನಾಹುತ ಘಟನೆಗಳು ಸಂಭವಿಸುತ್ತವೆ, ಆದ್ದರಿಂದ ಈ ಬಗ್ಗೆ ಪ್ರತಿಯೊಬ್ಬರೂ ಮುನ್ನೆಚ್ಚರ ವಹಿಸಬೇಕು ಎಂದು ಸಚಿವ ನರೇಂದ್ರ ಸ್ವಾಮಿ ಮನವಿ ಮಾಡಿದರು. ಬೆಂಗಳೂರಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಸನ್ಮಾನಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬೆಂಗಳೂರು ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ತಿಂಗಳ 29ರಂದು ಕಾರ್ಯಕ್ರಮ ನಡೆಯಲಿದ್ದು, ಅರ್ಜಿ ಸಲ್ಲಿಸಲು ನಾಡಿದ್ದು 25 ಕೊನೆಯ ದಿನವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 621 ಅಧಿಕ ಅಂಕ, ದ್ವಿತೀಯ ಪಿಯುಸಿಯಲ್ಲಿ 596 ಅಧಿಕ ಹಾಗೂ ಸಿಬಿಎಸ್ಇ 10 ಹಾಗೂ 12ನೇ ತರಗತಿಗಳಲ್ಲಿ 496 ಅಧಿಕ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಗೌರವಕ್ಕೆ ಅರ್ಹರಾಗಿರುತ್ತಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವ ಜೊತೆಗೆ ಸಮಾಜದ ಇತರ ವಿದ್ಯಾರ್ಥಿಗಳನ್ನು ಉತ್ತಮ ಸಾಧನೆಗಾಗಿ ಪ್ರೇರೇಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹೇಮಾವತಿ ಜಲಾಶಯದಿಂದ ಬುಗುಡನಹಳ್ಳಿ ಕೆರೆಗೆ ಬಿಡಲಾಗುತ್ತಿರುವ ನೀರನ್ನು ಕುಡಿಯುವ ಉದ್ದೇಶಗಳಿಗೆ ಮಾತ್ರ ಬಳಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಅವರು ನಿನ್ನೆ ಬುಗುಡನಹಳ್ಳಿ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿ, ಬರಗಾಲ ಪರಿಸ್ಥಿತಿ ಇರುವುದರಿಂದ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕೋರಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಆರ್ಥಿಕ ನೆರವು ಪಡೆಯಲು ಅರ್ಹ ಫಲಾನುಭವಿಗಳು ಇಕೆವೈಸಿಯನ್ನು ತಕ್ಷಣ ಪೂರ್ತಿಗೊಳಿಸಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಯೋಜನೆಯಡಿ ಇಕೆವೈಸಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ಜಿಲ್ಲೆಯಾದ್ಯಂತ ಇನ್ನೂ 130,000 ಹೆಚ್ಚು ರೈತರ ಇಕೆವೈಸಿ ಕಡ್ಡಾಯ ಪ್ರಕ್ರಿಯೆ ಬಾಕಿ ಇದೆ. ನಿಗದಿತ ಅವಧಿಯೊಳಗೆ ಇಕೆವೈಸಿ ಪೂರ್ಣಗೊಳಿಸದಿದ್ದರೆ ಮುಂದಿನ ಕಂತಿನ ಹಣ ಖಾತೆಗೆ ಜಮೆಯಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಯೋಜನೆಯಲ್ಲಿ ನಕಲಿ ಫಲಾನುಭವಿಗಳನ್ನು ತಡೆಯಲು ಹಾಗೂ ಮೃತಪಟ್ಟವರ ಖಾತೆಗಳಿಗೆ ಹಣ ವರ್ಗಾವಣೆಯಾಗುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ಮನವಿ ಮಾಡಿದ್ದಾರೆ. ಗದಗ ಅಂಚೆ ವಿಭಾಗೀಯ ವ್ಯಾಪ್ತಿಯಲ್ಲಿರುವ ಅಂಚೆ ಕಚೇರಿಗಳಲ್ಲಿ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಏಕರೂಪದ ವ್ಯವಹಾರ ಸಮಯವನ್ನು ಜಾರಿಗೆ ತರಲಾಗಿದೆ ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ತಿಳಿಸಿದ್ದಾರೆ. ಈ ಹೊಸ ವ್ಯವಸ್ಥೆಯಿಂದ ಸಾರ್ವಜನಿಕರು ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿ ವಿವಿಧ ಅಂಚೆ ಹಾಗೂ ಹಣಕಾಸು ಸೇವೆಗಳಾದ ಉಳಿತಾಯ, ಬ್ಯಾಂಕ್ ವ್ಯವಹಾರಗಳು, ಸ್ಪೀಡ್ ಪೋಸ್ಟ್, ಪಾರ್ಸೆಲ್ ಸೇರಿದಂತೆ ವಿವಿಧ ಅಂಚೆ ಲೇಖನಗಳ ಬುಕ್ಕಿಂಗ್, ಇ ಪಾವತಿ ಸೇವೆಗಳು, ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿ ಹಾಗೂ ಇತರೆ ಅಂಚೆ ಸೇವೆಗಳನ್ನು ನಿಗದಿತ ಸಮಯದಿಂದಲೇ ಪಡೆಯಲು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಬಾಹ್ಯಾಕಾಶ ದಿನ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ವಿಜ್ಞಾನಿಗಳಿಗೆ ಅಭಿನಂದನೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಹಸ್ತಾಂತರಿಸಲು ತಂಡ ನಿಯೋಜನೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆಯಿಂದ ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ. ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯುವರ್ಸ್ ಮ್ಯಾಜಿಕಲ್ ಯುವರ್ಸ್ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಸಮಯ ಆಗಿದೆ ಸರಿಯಾಗಿ 2:45. ಇನ್ನೀಗ ಒಂದಷ್ಟು ಸುಂದರ ಚಿತ್ರಗೀತೆಗಳು ನಿಮಗಾಗಿ ಪ್ರಸಾರವಾಗಲಿವೆ 3 ಗಂಟೆಯವರೆಗೂ. 3 ಗಂಟೆಯ ನಂತರ ನಿಮ್ಮ ಫೇವರೇಟ್ ಶೋ ಹೊಂಬಿಸಿಲು. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆಗಳು ನಿಮಗಾಗಿ ಕಾಯ್ತಾ ಇರುತ್ತೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಇದುವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮಣ್ಣಿನ ದೋಣಿ ಚಿತ್ರದ ಒಂದು ಸೂಪರ್ ಹಿಟ್ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆ ಮಣ್ಣಿನ ದೋಣಿ ಚಿತ್ರದಿಂದನೇ ಹಂಸಲೇಖ ಅವರು ಬರೆದು ರಾಗ ಸಂಯೋಜನೆ ಮಾಡಿದಂತಹ ಹಾಡಿದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಮತ್ತಷ್ಟು ಮಗದಷ್ಟು ಸುಂದರ ಚಿತ್ರಗೀತೆಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಆರ್ಜಿ ರೂಪ.

ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪ್ರೇಮಲೋಕ ಚಿತ್ರದಿಂದ ಹಾಡಿದ್ದಾರೆ ರಮೇಶ್. ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯುವರ್ಸ್ ಮ್ಯಾಜಿಕಲಿ ಯುವರ್ಸ್ ಎಫ್ಎಂ ರೇನ್ಬೋ ಟ್ಯೂನ್ ಮಾಡಿದ್ದೀರಾ. ಸಮಯ ಆಗಿದೆ ಸರಿಯಾಗಿ 3 ಗಂಟೆಗಳು. ಇನ್ನೀಗ ಕಾರ್ಯಕ್ರಮ ಹೊಂಬಿಸಿಲು.
2: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ, ಈ ಉತ್ತರವನ್ನ ಕೊಡುವಂತಹ ಕಾರ್ಯಕ್ರಮನೇ ಹೊಂಬಿಸಿಲು. ರಸಪ್ರಶ್ನೆ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ.

ಇದರಂತೆ ಈ ಸಂಜೆ ಕೂಡ ಸಂಜೆ ಆಗ್ತಾ ಇದೆ ಅಲ್ವಾ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾಲ್ಕು ರಸ ಪ್ರಶ್ನೆಗಳು ನಿಮ್ಗಾಗಿ ಕಾಯ್ತಾ ಇವೆ. ಪ್ರಶ್ನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಎಲ್ಲೋ ಹುಡುಕಿದ್ರು ಉತ್ತರ ಸಿಗಬಾರ್ದು ಅಂತ ಪ್ರಶ್ನೆಗಳನ್ನ ತಂದಿದ್ದೀನಿ. ನೀವೇ ನಿಮ್ಮ ಸ್ವಂತ ಬುದ್ಧಿಶಕ್ತಿಯನ್ನ ಉಪಯೋಗಿಸಿಕೊಂಡು ಸ್ವಲ್ಪ ನಿಮ್ಮ ಬುದ್ಧಿಗೆ ಕಸರತ್ತನ್ನ ಕೊಟ್ಟು ನೀವು ಉತ್ತರಿಸಬೇಕಾಗಿರುವಂತಹ ಪ್ರಶ್ನೆಗಳಿವು. ಮಾನಸಿಕ ಸಾಮರ್ಥ್ಯವನ್ನ ವೃದ್ಧಿ ಮಾಡುವಂತಹ ಒಂದಷ್ಟು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಭಾನುವಾರದ ವಿಶೇಷ ಅಂತ ತಂದಿದ್ದೀನಿ. ನೋಡೋಣ ಯಾರೆಲ್ಲ ವೇಗವಾಗಿ ಸರಿ ಉತ್ತರವನ್ನ ಕಳಿಸ್ಕೊಡ್ತೀರಿ ಅಂತ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೇಗಿದೆ ನೋಟ್ ಮಾಡ್ಕೊಳ್ಳಿ, ಹಾಗೆ ಸೇವ್ ಮಾಡ್ಕೊಂಡ್ಬಿಡಿ. ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ 101.3 ಅಂತ ಸಂಖ್ಯೆ 9480901013 9480901013 ಈ ಸಂಖ್ಯೆಗೆ ಬೇಗ ಬೇಗ ನಿಮ್ಮ ಉತ್ತರಗಳು ಬಂದು ತಲುಪಲಿ. ಪ್ರಶ್ನೆಯನ್ನು ಹೇಳ್ತೀನಿ, ಅದಕ್ಕೂ ಮೊದಲು ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪ್ರಶ್ನೆಯನ್ನು ಕೇಳ್ತೀರಿ, ನಾನು ಉತ್ತರವನ್ನು ಕೊಡ್ತೀನಿ, ನನಗೇನು ಕೊಡ್ತೀರಾ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು. ನಿಮ್ಗೇನು ಸಿಗುತ್ತೆ ಅಂದರೆ, ಈ ಜೋರಾದ ಚಪ್ಪಾಳೆ ನಿಮಗಾಗಿ ಕಾಯ್ತಾ ಇದೆ ನಮ್ಮ ರೈನ್ಬೋ ತಂಡದ ಪರವಾಗಿ. ಇನ್ನು ಇದರ ಜೊತೆಗೆ ಯಾರು ವೇಗವಾಗಿ ಉತ್ತರವನ್ನ ಕಳಿಸ್ತಾರೋ ಆ ಮೊದಲು ಇಬ್ಬರ ಕೇಳುಗರಿಗೆ ಚಪ್ಪಾಳೆ, ಅದರ ಜೊತೆಗೆ ಅವರ ಇಷ್ಟದ ಹಾಡುಗಳು ಮುಂದಿನ ಹಾಡುಗಳಾಗಿ ಪ್ರಸಾರವಾಗುತ್ತೆ. ಈ ಎಲ್ಲ ಬಹುಮಾನಗಳು ನಿಮಗೆ ಬೇಕು ಅಂತ ಹೇಳಿದ್ರೆ, ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಮೊಬೈಲ್ ಯೂಸ್ ಮಾಡಬೇಡಿ. ಮೊಬೈಲ್ ಯೂಸ್ ಮಾಡಬೇಕಾಗಿರೋದು ಬರೀ ಉತ್ತರವನ್ನ ಕಳಿಸೋದಕ್ಕೆ, ಯಾಕೆಂದ್ರೆ ಉತ್ತರವನ್ನ ಹುಡುಕಿದ್ರೆ ಖಂಡಿತ ಸಿಗೋದಿಲ್ಲ. ನೀವೇ ಪೇಪರ್ ಪೆನ್ಗಳನ್ನ ತೆಗೆದುಕೊಂಡು ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಪಡಿ. ಇದು ನಿಮ್ಮ ಮಾನಸಿಕ ಸಾಮರ್ಥ್ಯ ವೃದ್ಧಿ ಮಾಡುವಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಒಂದು ಹಾಡು ಪ್ರಸಾರವಾಗುತ್ತೆ, ಹಾಡಿನ ನಂತರ ನಿಮ್ಮ ಪ್ರಶ್ನೆ ನಿಮ್ಗಾಗಿ ಕಾಯ್ತಾ ಇದೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಿಲು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನೀವು ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿದ್ದು. ಕಾರ್ಯಕ್ರಮದ ಮೊದಲ ಪ್ರಶ್ನೆ ಹೇಗಿದೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಸರಿಯಾಗಿ ಕೇಳಿಸ್ಕೊಂಡು ಬೇಗ ಬೇಗ ಉತ್ತರಗಳನ್ನ ನಮ್ಮ ಇನ್ಬಾಕ್ಸ್ಗೆ ತಲುಪಿಸ್ಬಿಡಿ. ಪ್ರಶ್ನೆಯ ನಂತರ ಎರಡು ಹಾಡುಗಳ ಕಾಲಾವಕಾಶ ನಿಮಗಿರುತ್ತೆ. ಯಾರು ವೇಗವಾಗಿ ಸರಿಯಾಗಿ ಉತ್ತರವನ್ನ ಕಳಿಸ್ಕೊಡ್ತಾರೋ ಅವರ ಇಷ್ಟದ ಹಾಡು ಮುಂದಿನ ಹಾಡಾಗಿ ಪ್ರಸಾರವಾಗುತ್ತೆ. ಪ್ರಶ್ನೆ ಹೇಗಿದೆ, ಮೊನ್ನೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಆಯ್ತಲ್ವಾ, ಈ ಹಬ್ಬದ ವಿಶೇಷ ಅಂತ ಹೇಳಿ ನಾನಂತೂ ಒಂದು ಟಿವಿನ ಮನೆಗೆ ತೆಗೆದುಕೊಂಡು ಬಂದಿದ್ನಪ್ಪ. ಆ ಟಿವಿಗೆ ನಾನು ಕೊಟ್ಟಂತಹ ಬೆಲೆ 14,400 ರೂಪಾಯಿಗಳು, 14,400 ರುಪೀಸ್. ಇದನ್ನ ತೆಗೆದುಕೊಂಡೆ, ಡಿಸ್ಕೌಂಟ್ ಅನ್ನ ಕೂಡ ಕೊಟ್ಟಿದ್ರು. ಡಿಸ್ಕೌಂಟ್ ಹೇಗೆ ಕೊಟ್ಟಿದ್ರು ಅಂತ ಹೇಳಿದ್ರೆ, ಆ ಟಿವಿ ಮೇಲೆ ಒಂದು ಮೂಲ ಬೆಲೆ ಇತ್ತು, ಅದರ ಮೇಲೆ 10% ಡಿಸ್ಕೌಂಟ್ ಇತ್ತು. ಸರಿ, 10% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹಾಗೋ ಈಗೋ ಬಾರ್ಗೇನ್ ಮಾಡಿ ಇನ್ನೂ 20% ಡಿಸ್ಕೌಂಟ್ ತೆಗೆಸ್ಕೊಂಡೆ. ಸೊ ಒಟ್ಟು ನಾನು ಟಿವಿಗೆ ಕೊಟ್ಟಂತಹ ಮೊತ್ತ 14,400 ರೂಪಾಯಿಗಳು. ಮೂಲ ಬೆಲೆಯ ಮೇಲೆ 10% ಡಿಸ್ಕೌಂಟ್ ಕೊಟ್ಟರು, ಅದರ ನಂತರ ಮತ್ತೆ 20% ಡಿಸ್ಕೌಂಟನ್ನು ನಾನು ತೆಗೆದುಕೊಂಡೆ. ಸೊ ಒಟ್ಟು ನಾನು ಕೊಟ್ಟಂತಹ ಮೊತ್ತ 14,400 ರೂಪಾಯಿಗಳಾದರೆ ಟಿವಿಯ ಮೂಲ ಬೆಲೆ ಟ್ಯಾಗ್ ಮೇಲೆ ಎಷ್ಟು ಅಮೌಂಟ್ ಇತ್ತು ಇರಬಹುದು ಅನ್ನೋದನ್ನ ಗೆಸ್ ಮಾಡಬೇಡಿ, ಸರಿಯಾಗಿ ಲೆಕ್ಕ ಮಾಡಿ ಪಕ್ಕವಾಗಿ ತಿಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9408090103. ಈ ಸಂಖ್ಯೆಗೆ ಬೇಕು ಬೇಕ ನಿಮ್ಮ ಉತ್ತರಗಳು ಬಂದು ತಲುಪಲಿ. ನಿಮ್ಮ ಉತ್ತರಗಳು ನಮ್ಮನ್ನು ತಲುಪಲು ಇರುವಂತಹ ಕಾಲಾವಕಾಶ ಎರಡು ಹಾಡುಗಳು.

ಆದ್ಮೇಲೆ ಇಂದಿನ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಮೊದಲ ಪ್ರಶ್ನೆಯನ್ನ ಕೇಳಿದ್ದೆ. ಪ್ರಶ್ನೆಯನ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಟ್ರಕ್ ಇರುತ್ತೆ, ಸರಿಯಾಗಿ ಕೇಳಿಸ್ಕೊಂಡು ಸರಿಯಾಗಿ ಉತ್ತರವನ್ನ ಕೊಡಬೇಕು. ಸರಿ ಉತ್ತರ ಕಳಿಸಿದವರ ಹೆಸರುಗಳನ್ನ ಮಾತ್ರ ಹೇಳಲಾಗುತ್ತೆ, ನೆನಪಿರಲಿ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ನಾನು ಒಂದು ಹೊಸ ಟಿವಿಯನ್ನು ಮನೆಗೆ ತೆಗೆದುಕೊಂಡು ಬಂದೆ. ಅದಕ್ಕೆ ನಾನು ಕೊಟ್ಟಂತಹ ಮೊತ್ತ 14,400 ರೂಪಾಯಿಗಳು. ಡಿಸ್ಕೌಂಟ್ ಹೇಗಿತ್ತು ಅಂತ ಹೇಳಿದ್ರೆ, ಟಿವಿಯ ಮೂಲ ಬೆಲೆದ ಮೇಲೆ, ಅಂದರೆ ಅಲ್ಲಿ ಟ್ಯಾಗಲ್ಲಿ ಹಾಕಿರುವಂಥ ಬೆಲೆ ಮೇಲೆ 10% ಡಿಸ್ಕೌಂಟನ್ನು ಕೊಟ್ಟಿದ್ರು. ಸರಿ, 10% ಡಿಸ್ಕೌಂಟನ್ನು ಕೊಟ್ಟಾದ್ಮೇಲೆ ನಾನು ಹಾಗೋ ಹೀಗೋ ಬಾರ್ಗೇನ್ ಮಾಡಿದೆ, ಒಂದು ಸ್ವಲ್ಪ ಕೊಡಿ ಕೊಡಿ ಕೊಡಿ ಅಂತ ಕೇಳಿದ್ಮೇಲೆ ಮತ್ತು ಒಂದು 20% ಡಿಸ್ಕೌಂಟನ್ನು ಕೊಟ್ಟರು. ಅದಾದಮೇಲೆ ನಾನು ಕೊಟ್ಟಂತಹ ಮೊತ್ತ 14,400 ರೂಪಾಯಿಗಳು. ಹಾಗಾದರೆ ಮೂಲ ಬೆಲೆ ಎಷ್ಟಿತ್ತು ಅನ್ನೋದನ್ನು ಸರಿಯಾಗಿ ಲೆಕ್ಕ ಮಾಡಿ ಪಕ್ವವಾಗಿ ಹೇಳಬೇಕು. ನೀವೆಲ್ಲರೂ ಗೂಗಲ್ ಮಾಡಿದ್ರೂ ಹತ್ರ ಸಿಗೋದಿಲ್ಲ ಖಂಡಿತ, ಯಾಕಂದರೆ ಇವತ್ತು ನಾನು ತಂದಿರುವಂಥ ಪ್ರಶ್ನೆಗಳು ಸ್ವತಃ ನಾನೇ ತಯಾರು ಮಾಡಿರುವಂಥ ಪ್ರಶ್ನೆಗಳು. ಹಾಗಾಗಿ ನೀವು ಒಂದು ಪೆನ್ಸಿಲ್ ಪೆನ್ನನ್ನು ತೆಗೆದುಕೊಂಡು ಸ್ವಲ್ಪ ನಿಮ್ಮ ಬುದ್ಧಿಗೆ ಕಸರತ್ತನ್ನು ಕೊಟ್ಟು ಬೇಗ ಬೇಗ ನಮಗೆ ಉತ್ತರವನ್ನು ರವಾನಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ಬೇಗ ಬೇಗ ನಿಮ್ಮ ಉತ್ತರಗಳು ಬಂದು ತಲುಪಲಿ. ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮೊನ್ನೆ ಆದಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಹೊಸ ಟಿವಿಯನ್ನು ತೆಗೆದುಕೊಂಡು ಬಂದೆ. ನಾನು ಕೊಟ್ಟಂತಹ ಮೊತ್ತ 14,400 ರೂಪಾಯಿಗಳು. ಮೂಲ ಬೆಲೆ ಮೇಲೆ ಮೊದಲಿಗೆ 10% ಡಿಸ್ಕೌಂಟ್ ಇತ್ತು. ಅದಾದ ಮೇಲೆ ನಾನು ಮತ್ತೆ ಬಾರ್ಗೇನ್ ಮಾಡಿ 20% ಡಿಸ್ಕೌಂಟನ್ನು ಮಾಡಿಸ್ಕೊಂಡೆ. ಸೊ ನಾನು 14,400 ರೂಪಾಯಿಗಳು ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಆ ಟಿವಿಯ ಮೂಲ ಬೆಲೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದೆ. ಪ್ರಶ್ನೆ ಕೇಳಿದ ತಕ್ಷಣ ವೇಗವಾಗಿ ಸರಿಯಾಗಿ ಉತ್ತರವನ್ನು ಕೊಟ್ಟಂತಹ ನಮ್ಮ ಕೇಳುಗರು ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಬಾಬು ಅವರು ಕಲ್ಯಾಣ ನಗರದಿಂದ, ಹಾಗೆ ಪೂರ್ಣಿಮಾ ಅವರು ಬೆಂಗಳೂರು ಲಾಲ್ಬಾಗ್ ರಸ್ತೆ ಇಲ್ಲಿಂದ. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಸೊ ಮೂರು ಜನ ಒಟ್ಟಿಗೆ ಬೇಗ ಬೇಗ ಉತ್ತರವನ್ನು ಸರಿಯಾಗಿ ಕಳಿಸ್ಕೊಟ್ರು. ಇವರ ನಂತರ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂತ ನೋಡೋಣ. ಸರಿ ಉತ್ತರ ಕಳಿಸಿದವರ ಹೆಸರುಗಳನ್ನು ಹೇಳ್ತೀನಿ ಅಂತ ಹೇಳಿದೆ, ಹಾಗಾಗಿ ಯಾರು ಕೂಡ ಬೇಸರ ಮಾಡ್ಕೊಳ್ಬೇಡಿ. ಯಾರೆಲ್ಲ ಸರಿ ಉತ್ತರ ಕಳಿಸಿದಿರೋ ಅವರ ಹೆಸರುಗಳು ಹೀಗಿವೆ. ಮತ್ತು ಇವರ ನಂತರ ಸರಿಯಾಗಿ ಉತ್ತರವನ್ನು ಕಳಿಸ್ಕೊಟ್ಟರು ಯಾರಪ್ಪ ಅಂತ ಹೇಳಿದ್ರೆ, ಹುಬ್ಬಳ್ಳಿ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರ್ಮಾಡಿ ಕುಟುಂಬದವರು. ಇವರ ನಂತರ ಎಸ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರಾದ ಮೇಲೆ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ. ಹಾಗೆ ಮತ್ಯಾರು ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ? ಎಸ್ ಎಂ ಶೋಭಾ ಅವರು ಹಾಸನದಿಂದ ಸರಿಯಾಗಿದೆ. ನಿಮ್ಮ ಉತ್ತರ, ಅಭಿನಂದನೆಗಳು ನಿಮಗೆ. ಮತ್ತು ಶುಭನ್ ಕೋರಿ ಅವರು ಹಂಪಸಾಗರದಿಂದ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಮತ್ಯಾರು ಸರಿ ಉತ್ತರವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ನಂಬರ್ ಎಂಡಿಂಗ್ ವಿತ್ 3783 ಇವರು ಕೂಡ ಸರಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ ಸರಿಯಾದಂತಹ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಇಷ್ಟು ಜನರ ಉತ್ತರ ಸರಿಯಾಗಿದೆ. ತಪ್ಪು ಉತ್ತರವನ್ನು ಕೊಟ್ಟರೂ ಬೇಸರ ಮಾಡ್ಕೊಳ್ಬೇಡಿ, ಯಾಕಂದರೆ ಮತ್ತು ಪ್ರಶ್ನೆಗಳು ಬಾಕಿ ಇವೆ ನಿಮಗೋಸ್ಕರ. ಸರಿ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಟಿವಿಯ ಮೂಲ ಬೆಲೆ 20,000 ರೂಪಾಯಿಗಳು. 20,000 ಹೇಗಾಯಿತು ಅಂತ ಹೇಳಿದ್ರೆ, 20,000 ಮೇಲೆ 10% ಡಿಸ್ಕೌಂಟ್ ಅಂದರೆ ಎಷ್ಟಾಯಿತು? ಮತ್ತು 20,000 2,000 ಕಡಿಮೆ ಆಯಿತು, 18,000. ಅದ್ರ ಮೇಲೆ 20% ಡಿಸ್ಕೌಂಟು ತಗೊಂಡ ಮೇಲೆ ನಾನು ಕೊಟ್ಟಂಥ ಬೆಲೆ 14,400 ರೂಪಾಯಿಗಳು. ಸೊ ಹೀಗೆ ಬಂತು. ಮೊದಲು 10% ಡಿಸ್ಕೌಂಟ್ ಅವರೇ ಕೊಟ್ಬಿಟ್ಟಿದ್ರು. ಅವ್ರು ಕೊಟ್ಟಾದ್ಮೇಲೆ ಮತ್ತೆ ನಾನು 20% ಡಿಸ್ಕೌಂಟನ್ನು ಕೇಳಿದೆ. ಸೊ ಬಂದಂಥ ಉತ್ತರ 20,000 ರೂಪಾಯಿಗಳು ಟಿವಿಯ ಮೂಲ ಬೆಲೆ ಆಗಿತ್ತು. ಸರಿ ಉತ್ತರ ಕೊಟ್ಟಂತಹ ಎಲ್ಲರಿಗೂ, ಹಾಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಟ್ಟಂಥ ಎಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಮ್ಮ ಕೇಳುಗರ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ. ಮುಂದಿನ ಪ್ರಶ್ನೆಗಾಗಿ ಕಾಯ್ತಾ ಇರಿ. ಎಲ್ಲೂ ಹೋಗ್ಬೇಡಿ. ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಅತಿ ಸುಲಭದ ಒಂದು ಪ್ರಶ್ನೆ ನಿಮಗಾಗಿ ಕಾಯ್ತಾ ಇದೆ. ಪ್ರಶ್ನೆ ಹೀಗಿದೆ, ಸರಿಯಾಗಿ ಕೇಳಿಸ್ಕೊಂಡ್ಬಿಡಿ, ಬೇಗ ಉತ್ತರಗಳನ್ನ ಕಳಿಸ್ಕೊಡಿ. ಯಾರು ವೇಗವಾಗಿ ಉತ್ತರ ಕೊಡ್ತಾರೋ ಅವರ ಇಷ್ಟದ ಹಾಡು ಮುಂದಿನ ಹಾಡಾಗಿ ಪ್ರಸಾರವಾಗುತ್ತೆ. ನಿಮ್ಮ ಇಷ್ಟದ ಹಾಡನ್ನ ಕೇಳಬೇಕು, ನಿಮ್ಮ ಬುದ್ಧಿಗೆ ಸ್ವಲ್ಪ ಕಸರತ್ತನ್ನ ಕೊಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು, ಹೊಂಬಿಸಿಲು ಕಾರ್ಯಕ್ರಮದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬೇಗ ಬೇಗ ಉತ್ತರವನ್ನ ಕಳಿಸ್ಬೇಕು. ಪ್ರಶ್ನೆ ಹೀಗಿದೆ, ನಿಮ್ಮ ಕೈನಲ್ಲಿ ಸೆಲ್ ಫೋನ್ ಇದೆ ಅಲ್ವಾ? ಇಲ್ಲ ಅಂತ ಹೇಳೋರು ಯಾರಾದ್ರೂ ಕೈ ಎತ್ತಿ. ಮೋಸ್ಟ್ಲಿ ಯಾರು ಎತ್ತತ್ತಿಲ್ಲ, ಎಲ್ಲರ ಕೈನಲ್ಲೂ ಫೋನ್ ಇದ್ದೇ ಇದೆ. ಸೊ ನಿಮ್ಮ ಸೆಲ್ ಫೋನ್ ಅಲ್ಲಿರುವಂತಹ ಎಲ್ಲಾ ಅಂಕಿಗಳನ್ನ ಕೂತ್ಕೊಂಡು ಗುಣಾಕಾರ ಮಾಡಿ. ಎಲ್ಲಾ ಅಂಕಿಗಳನ್ನ ಕೂತು ಗುಣಾಕಾರ ಮಾಡಿದ್ರೆ, ಮಲ್ಟಿಪ್ಲೈ ಮಾಡಿದ್ರೆ ಬರುವಂತಹ ಉತ್ತರ ಎಷ್ಟು ಅನ್ನೋದನ್ನ ನಮಗೆ ಬೇಗ ಬೇಗ ರವಾನಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 948090101013. ಈ ಸಂಖ್ಯೆಗೆ ನಿಮ್ಮ ಉತ್ತರಗಳು ತಲುಪಲಿ. ಪ್ರಶ್ನೆ ಮತ್ತೊಮ್ಮೆ, ನಿಮ್ಮ ಸೆಲ್ ಫೋನ್ ಅಲ್ಲಿರುವಂತಹ ಎಲ್ಲ ಅಂಕಿಗಳನ್ನ ಗುಣಾಕಾರ ಮಾಡಿದರೆ ಬರುವಂತಹ ಉತ್ತರ ಎಷ್ಟು? ಎರಡು ಹಾಡುಗಳ ಕಾಲಾವಕಾಶ ಕೇಳ್ತಾ ಇರಿ. ಸ್ಟೇಟ್ಯೂ 101.3 FM ರೈನ್ಬೋ, ಕನ್ನಡ ಕಾಮನಗಿಲ್ಲು. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪಾ.

93.3 ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಹೊಂಬಿಸಿದು. ರಸಪ್ರಶ್ನೆಯ ಎರಡನೇ ಪ್ರಶ್ನೆ ಹೀಗಿತ್ತು. ಇನ್ನು ಒಂದೇ ಒಂದು ಹಾಡಿನ ಕಾಲಾವಕಾಶ. ಸುಲಭದ ಪ್ರಶ್ನೆ ಕೇಳಿ ಅಂತ ನಮ್ಮ ಕಿಡುಗರ ಡಿಮ್ಯಾಂಡ್ ಮೇಲೆ ಒಂದು ತುಂಬಾ ಸುಲಭದ ಪ್ರಶ್ನೆ ಕೇಳಿದ್ದೆ, ಅದಕ್ಕೂ ಕನ್ಫ್ಯೂಸ್ ಆಗ್ತಾ ಇದಾರಪ್ಪ. ಆದ್ರೂ ಕೂಡ ತುಂಬಾ ಸರಿ ಉತ್ತರಗಳು ಬರ್ತಾ ಇವೆ. ಪ್ರಶ್ನೆ ಮತ್ತೊಮ್ಮೆ, ನಿಮ್ಮ ಕೈನಲ್ಲಿರುವಂತಹ ಸೆಲ್ ಫೋನ್ ಅಲ್ಲಿರುವಂತಹ ಎಲ್ಲ ಅಂಕಿಗಳನ್ನ ಒಂದೊಮ್ಮೆ ಕಣ್ಣಾಡಿಸಿ. ಆ ಅಂಕಿಗಳನ್ನೆಲ್ಲ ಕುತ್ಕೊಂಡು ಗುಣಾಕಾರ ಮಾಡಿ ಮಲ್ಟಿಪ್ಲೈ ಮಾಡಿ ಏನು ಉತ್ತರ ಬಂತು ಅನ್ನೋದನ್ನ ಪುಟಪುಟ ಅಂತ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಈ ಸಂಖ್ಯೆಗೆ ಬೇಕು ಬೇಗ ನಿಮ್ಮೆಲ್ಲರ ಉತ್ತರಗಳು ಬಂದು ತಲುಪಲಿ. ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕೇಳುಗರ ಇಷ್ಟದ ಪಲ್ಲವಿಯ ಅನುಪಲ್ಲವಿ ಚಿತ್ರದ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಕೇಳಿದ್ವಿ. ಆತ್ಮೀಯರೆ, ಇಂದಿನ ಹೊಂಬಿಸಿಲು ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನ ಕೇಳಿದ್ದೆ. ನಿಮ್ಮ ಸೆಲ್ ಫೋನ್ ಅಲ್ಲಿರುವಂತಹ ಎಲ್ಲ ಅಂಕಿಗಳನ್ನ ಸರಿಯಾಗಿ ಗುಣಾಕಾರ ಮಾಡಿದ್ರೆ ಬರುವಂತಹ ಉತ್ತರ ಏನು ಅಂತ. ಕಾರ್ಯಕ್ರಮ ಕೇಳ್ತಾ ಪ್ರಶ್ನೆಯನ್ನ ಕೇಳಿದ ತಕ್ಷಣ ವೇಗವಾಗಿ ಸರಿಯಾಗಿ ಉತ್ತರವನ್ನ ಕಳಿಸ್ಕೊಟ್ಟವರು ನೇತ್ರ ಅವರು ಕೆಂಗೇರಿಯಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ ಅವರು. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಈ ಪ್ರಶ್ನೆಗಂತೂ ಬಹಳಷ್ಟು ಉತ್ತರಗಳು ಬಂದಿವೆ. ಆಲ್ಮೋಸ್ಟ್ ಆಲ್ ತುಂಬಾ ಉತ್ತರಗಳು ಸರಿಯಾಗಿವೆ. ಸರಿ ಉತ್ತರ ಹೇಳ್ತೀನಿ ಅಂತ ಹೇಳಿದ್ದೆ. ಸರಿಯಾಗಿ ಉತ್ತರವನ್ನ ಕಳಿಸಂತ ನಮ್ಮ ಕಿಡುಗರು ಯಾರೆಲ್ಲ ಅಂತ ಒಂದ್ ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ. ಆ ನಂತರ ಸರಿ ಉತ್ತರ ಏನು ಅಂತ ಹೇಳ್ತೀನಿ. ಇವರ ನಂತರ ಉತ್ತರವನ್ನ ಕಳಿಸ್ಕೊಟ್ಟವರು ಲಕ್ಷ್ಮೀಪತಿ ಅವರು ಕೆಂಗೇರಿಯಿಂದ, ಪವನ್ ಅವರು ಹೊಸರಸ್ತೆಯಿಂದ, ಭಾವನಾ ಬೆಂಗಳೂರಿನಿಂದ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆ, ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹುಬ್ಬಳ್ಳಿ ಲೋಹಿಯಾಲಾಗರ್ನ ಚನ್ನಬಸಪ್ಪ ಕರ್ಮಡಿ ಅವರು, ಅನಿಲ ಅವರು ಶಮ್ನೇವಾಡಿ ಇಲ್ಲಿಂದ, ಮತ್ತು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಯ್ ನನ್ನ ಹೆಸರು ಶೆಟ್ಟಿಗೆರೆ ಶ್ರೀಧರ್ ಸ್ವಾಮಿ ಅಂತ ಹೇಳಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಒಂದೇ ಒಂದು ಸಾಲ ಉತ್ತರವನ್ನ ಕಳಿಸ್ಕೊಡಿ, ಓದೋದಿಕ್ಕೆ ಹೇಳೋದಿಕ್ಕೆ ತುಂಬಾ ಈಸಿ ಆಗುತ್ತೆ. ಇನ್ನು ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ, ನಂದಿನಿ ಕಿರಣ್ ಅವರು ಶಿವಮೊಗ್ಗಯಿಂದ, ಇವರ ನಂತರ ಮನೋರಮ ಅವರ ಉತ್ತರ ಸರಿಯಾಗಿದೆ. ಮನೋರಮ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ಎ ಕೃಷ್ಣೇಗೌಡ ಅವರ ಉತ್ತರ ಕೂಡ ಸರಿಯಾಗಿದೆ. ಇವರ ನಂತರ ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮಂಡ್ಯದಿಂದ ಶರಾಂಕಿ ಅವರು ಸರಿ ಉತ್ತರವನ್ನ ಕಳಿಸಿದ್ದಾರೆ. ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಎಸ್ ಎಂ ಶೋಭಾ ಅವರು ಹಾಸನದಿಂದ, ಶಿಲ್ಪಾ ಮಂಜುನಾಥ್ ಅವರು ಹೆಚ್ ಎಲ್ ಮಾರತಳ್ಳಿಯಿಂದ, ಇನ್ನು ಮತ್ಯಾರು ಅಂತ ಹೇಳಿದ್ರೆ ಶುಭಾನ್ ಕೋರಿ ಅವರು ಹಂಪಸಾಗರದಿಂದ, ಹೆಚ್ ಡಿ ಸಮರ್ಥ ಅವರು ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರ ಉತ್ತರ ಸರಿಯಾಗಿದೆ. ಮತ್ತು ಇವರ ನಂತರ ಮತ್ಯಾರು ಸರಿ ಉತ್ತರವನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅನಂತ್ ರಾಜ್ ಅವರು ಗೋರ್ಲಡ್ಕು ಹಿರಿಯೂರು ತಾಲೂಕಿನ ಸರಿಯಾಗಿದೆ. ಬೆಂಗಳೂರಿನ ಸುಬ್ರಹ್ಮಣ್ಯ ಜಯಂತ್ ಅವರು, ಹಾಗೆ ಮತ್ಯಾರು ನೇತ್ರ ಅವರು ಕೆಂಗೇರಿಯಿಂದ ಇವರು ವಿನ್ನರ್ ಕೂಡ ಆಗಿದ್ರು. ಮತ್ತು ವಿಜಯಪುರದಿಂದ ಇಸ್ಮಾಯಿಲ್ ಅವರ ಉತ್ತರ ಸರಿಯಾಗಿದೆ. ಶ್ವೇತಾ ಎಸ್ ರಾವ್ ಅವರು ಸುಳ್ಯಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಚಂದನ ಅವರ ಉತ್ತರ ಸರಿಯಾಗಿದೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ನಿತ್ಯ ಅವರ ಉತ್ತರ ಸರಿಯಾಗಿದೆ. ಮತ್ಯ ಅವರು ಸರಿ ಉತ್ತರವನ್ನ ಕಳಿಸಿದ್ದಾರೆ. ಸುಮಿತ್ರಾ ಅವರು ಸಂಡೂರಿನ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಶಾಂತಾಚಾರ ಬಡಗಿರ ಅವರು ಹರಿಹರ ಕೊಕ್ನೂರ್ ತಾಲೂಕಿನ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಶ್ರುತಿ ಅವರು ಗಿರಿನಗರ ತುಮಕೂರಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ. ಸರಿ ಉತ್ತರ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಸೊನ್ನೆ ಜೀರೋ ಅನ್ನೋದು ಇವತ್ತಿನ ಎರಡನೇ ಪ್ರಶ್ನೆಯ ಸರಿ ಉತ್ತರ. ಹೇಗಪ್ಪ ಸೊನ್ನೆ ಆಯ್ತು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ. ಪ್ರಶ್ನೆ ಹೇಗೆ ಸೊನ್ನೆ ಆಯ್ತು ಅಂತ ಹೇಳಿದ್ರೆ ಎಲ್ಲ ಅಂಕಿಗಳ ಜೊತೆಗೆ ಸೊನ್ನೆ ಅನ್ನುವಂಥ ಅಂಕಿ ಕೂಡ ಇದೆ ಅಲ್ವಾ, ಅದನ್ನ ಕೂಡ ಗುಣಾಕಾರ ಮಾಡಿದ್ರೆ ಬರುವಂತಹ ಉತ್ತರ ಸೊನ್ನೆನೇ ಆಗಿರುತ್ತೆ. ಸೊ ಈ ಎರಡನೇ ಪ್ರಶ್ನೆಗೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಎಲ್ಲ ಅಂಕಿಗಳ ಗುಣಾಕಾರ ಮಾಡಿದ್ರೆ ಬರುವಂತಹ ಉತ್ತರ ಸೊನ್ನೆ. ಈ ಪ್ರಶ್ನೆಯನ್ನ ಒಂದು ಬಾರಿ ನಿಮ್ಮ ಮಕ್ಕಳಲ್ಲಿ, ಸ್ನೇಹಿತರಲ್ಲಿ, ಅಕ್ಕಪಕ್ಕದವರಲ್ಲಿ ಕೇಳಿ ನೋಡಿ. ಸ್ವಲ್ಪ ತಲೆಗೆ ಹುಳ ಬಿಡುವಂತಹ ಪ್ರಶ್ನೆಗಳನ್ನ ಕೇಳೋದ್ರಿಂದ ಅವರ ಬುದ್ಧಿಶಕ್ತಿಯನ್ನ ಕೂಡ ನೀವೇ ಹೆಚ್ಚು ಮಾಡಿದಂತಹ ಹೆಚ್ಚುಗಾರಿಕೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದೀಗ ನಮ್ಮ ಕೇಳುಗರ ಇಷ್ಟದ ಒಂದು ಗೀತೆ ಪ್ರಸಾರವಾಗುತ್ತೆ. ಕೇಳಿ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್. 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

3:44 ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಯಾರಿದು ಪ್ರಶ್ನೆಯನ್ನ ಕೇಳ್ತಾ ಇರೋರು ಅಂತ ಕೂಡ ಕ್ವಶನ್ ಕೇಳ್ತಾ ಇದ್ದಾರೆ. ನೋಡಿ, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನನ್ನನ್ನೇ ಪ್ರಶ್ನೆ ಕೇಳ್ತಿದ್ದಾರೆ ನಮ್ಮ ಕೇಳಿಗರು. ನಾನು ಮತ್ಯಾರೋ ಅಲ್ಲ, ನಿಮ್ಮ ಪ್ರೀತಿಯ ಗೆಳತಿ ರೂಪ. ಇನ್ನು ಇವತ್ತಿನ ಮೂರನೆಯ ಪ್ರಶ್ನೆ ಹೀಗಿದೆ. ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಸಾಧ್ಯವಾದರೆ ಬರ್ಕೊಂಡ್ಬಿಡಿ, ಮತ್ತೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಪ್ರಶ್ನೆ ಹೀಗಿದೆ, ಆಶಾ ಅನ್ನುವಂಥ ಹುಡುಗಿ ನನ್ನ ಸ್ನೇಹಿತೆ, ಆಕೆ ಏನು ಮಾಡಿದ್ಲು ಅಂತ ಹೇಳಿದ್ರೆ ಪೂರ್ವದ ಕಡೆಗೆ 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾಳೆ, ಅದಾದ ಮೇಲೆ 13 ಕಿಲೋಮೀಟರ್ ಹಿಂದಕ್ಕೆ ನಡ್ಕೊಂಡು ಬರ್ತಾಳೆ, ಅಲ್ಲಿ ಎಡಕ್ಕೆ ತಿರ್ಕೊಂಡು 4 ಕಿಲೋಮೀಟರ್ ನಡೀತಾಳೆ, ಮತ್ತೆ ಎಡಕ್ಕೆ ತಿರ್ಕೊಂಡು 5 ಕಿಲೋಮೀಟರ್ ನಡೀತಾಳೆ, ಮತ್ತೆ ಎಡಕ್ಕೆ ತಿರ್ಕೊಂಡು 3 ಕಿಲೋಮೀಟರ್ ನಡೀತಾಳೆ. ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಸಾಧ್ಯವಾದರೆ ಬರ್ಕೊಳ್ಳಿ. ಆಶಾ ಅನ್ನುವಂತಹ ನನ್ನ ಸ್ನೇಹಿತೆ ಪೂರ್ವದ ಕಡೆಗೆ, ನನ್ನಿಂದ ಪೂರ್ವದ ಕಡೆಗೆ 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾಳೆ, ಮತ್ತೆ 13 ಕಿಲೋಮೀಟರ್ ಅದೇ ದಾರಿ ಹಿಂದಕ್ಕೆ ನಡ್ಕೊಂಡು ಬರ್ತಾಳೆ, ಅಲ್ಲಿ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾಳೆ, ಮತ್ತೆ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೀತಾಳೆ, ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೀತಾಳೆ. ಹಾಗಾದ್ರೆ ಪ್ರಾರಂಭಿಕ ಜಾಗದಿಂದ, ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಹಂತದಿಂದ, ಆಕೆ ಎಷ್ಟು ದೂರದಲ್ಲಿ ಇದ್ದಾಳೆ ಅನ್ನೋದನ್ನ ಸರಿಯಾಗಿ ಯೋಚನೆ ಮಾಡಿ, ಕೈನಲ್ಲಿ ಬರ್ಕೊಂಡು ಲೆಕ್ಕ ಹಾಕಿ ಪಕ್ಕವಾಗಿ ನಮಗೆ ಕಳಿಸ್ಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. 9489091013. ಎರಡು ಹಾಡುಗಳ ಕಾಲಾವಕಾಶ ಕೇಳ್ತಾ ಇರಿ, ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಹೊಮ್ಮಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಮೂರನೇ ಪ್ರಶ್ನೆ ಹೀಗಿತ್ತು. ಪ್ರಶ್ನೆಯನ್ನ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಮತ್ತೊಂದು ಗೀತೆಯನ್ನ ಪ್ರಸಾರ ಮಾಡ್ತೀನಿ, ಗೀತೆಯ ನಂತರ ಸರಿ ಉತ್ತರ ಯಾರು ಕೊಟ್ಟಿದ್ದಾರೆ ಅಂತ ನೋಡೋಣ. ಪ್ರಶ್ನೆ ಹೀಗಿದೆ. ಆಶಾ ಅನ್ನುವಂತಹ ನನ್ನ ಸ್ನೇಹಿತೆ ಪೂರ್ವದ ಕಡೆಗೆ 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾಳೆ, ಆನಂತರ 13 ಕಿಲೋಮೀಟರ್ ಹಿಂದಕ್ಕೆ ನಡೀತಾಳೆ, ಅಲ್ಲಿ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾಳೆ, ಮತ್ತೆ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೀತಾಳೆ. ಮತ್ತೂ ಆಕೆ ಕನ್ಫ್ಯೂಷನ್ ಆಗುತ್ತೆ, ಅಯ್ಯೋ ಮತ್ತೂ ಎಡಕ್ಕೆ ತಿರ್ಕೊಳ್ತಾಳೆ, ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೀತಾಳೆ. ಹಾಗಾದ್ರೆ ಪ್ರಾರಂಭಿಕ

ಹಂತ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನನ್ನ ಸ್ನೇಹಿತೆ ಆಶಾ ಎಷ್ಟು ದೂರದಲ್ಲಿ ನಿಂತಿದ್ದಾಳೆ ಅನ್ನೋದನ್ನ ಸರಿಯಾಗಿ ಲೆಕ್ಕ ಮಾಡಿ ಕಳಿಸ್ಕೊಳ್ಳಿ. ಪ್ರಶ್ನೆಯನ್ನ ಕೇಳಿ ಗೂಗಲ್ ಮಾಡಿದ್ರೆ ಖಂಡಿತ ಉತ್ತರ ಸಿಗೋದಿಲ್ಲ, ಯಾಕಂದ್ರೆ ಇದು ನಾನೇ ಸ್ವತಃ ತಯಾರು ಮಾಡಿರುವಂತಹ ಪ್ರಶ್ನೆ. ನೀವೇ ನಿಮ್ಮ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ ಸರಿ ಉತ್ತರವನ್ನ ಕಳಿಸ್ಕೊಡ್ಬೇಕು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಇದು FM ರೈನ್ಬೋನೂರ 1.3 ಕನ್ನಡ ಕಾಮನಬಿಲ್ಲು. ಇನ್ನು ಒಂದು ಹಾಡಿನ ಕಾಲಾವಕಾಶ.

ತನ್ನ ಸ್ನೇಹಿತೆ ಆಶಾ ಪೂರ್ವದ ಕಡೆಗೆ 8 ಕಿಲೋಮೀಟರ್ ನಡೀತಾಳೆ, ಆನಂತರ 13 ಕಿಲೋಮೀಟರ್ ಹಿಂದಕ್ಕೆ ನಡೀತಾಳೆ, ಅಲ್ಲಿ ಎಡಕ್ಕೆ ತಿರುಗಿ 4 ಕಿಲೋಮೀಟರ್, ಮತ್ತೆ ಎಡಕ್ಕೆ ತಿರುಗಿ 5 ಕಿಲೋಮೀಟರ್, ಮತ್ತೆ ಎಡಕ್ಕೆ ತಿರುಗಿ 3 ಕಿಲೋಮೀಟರ್ ನಡೀತಾಳೆ. ಹಾಗಾದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಆಶಾ ಈಗ ಎಷ್ಟು ದೂರದಲ್ಲಿದ್ದಾಳೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದೆ. ಇದು ಕೊನೆ ಪ್ರಶ್ನೆಯಾಗಿತ್ತು ಇಂದಿನ ಹೊಂಬಿಸಿಲೋ ರಸ ಪ್ರಶ್ನೆ ಕಾರ್ಯಕ್ರಮದ ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾಗಿ ವೇಗವಾಗಿ ಉತ್ತರವನ್ನ ಕಳಿಸ್ಕೊಟ್ಟಂತ ನಮ್ಮ 3 ಜನ ಕೇಳುಗರು ಯಾರು ಅಂತ ಹೇಳಿದ್ರೆ, ಪವನ್ ಅವರು ಹೊಸ ರಸ್ತೆ ಹೊಸ ರೋಡು ಇಲ್ಲಿಂದ, ಶರಾಂಕಿ ಅವರು ಮಂಡ್ಯದಿಂದ, ಸುದರ್ಶನ್ ಅವರು ರಾಜಗೋಪಾಲ ನಗರ ಇಲ್ಲಿಂದ. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಇವರ ನಂತರ ಯಾರೆಲ್ಲ ಸರಿ ಉತ್ತರವನ್ನ ಕಳಿಸ್ಕೊಟ್ರು ಅಂತ ನೋಡೋದಾದ್ರೆ, ಶ್ರುತಿ ಅವರು ಗಿರಿನಗರ ತುಮಕೂರಿನಿಂದ, ನೇತ್ರಾ ಅವರು ಕೆಂಗೇರಿಯಿಂದ, ಎನ್ ಆರ್ ಪ್ರಸಾದ್ ಅವರು ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ರಾಜಾಜಿನಗರದಿಂದ. ಇವರ ನಂತರ ಯಾರು ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಲಕ್ಷ್ಮೀಪತಿ ಅವರು ಕೆಂಗೇರಿಯಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಆಶಾ ಅವರು ಎಷ್ಟು ದೂರ ಹೋಗಿದ್ದಾರೆ ಅಂತ ಸರಿ ಹೇಳ್ತಿದ್ದಾರೆ. ಯಾರ್ಯಾರು? ಸುಧಾ ಅವರು ಬುದಿಹಾಳಿದ್ದ, ಸರಿಯಾಗಿದೆ ನಿಮ್ಮ ಉತ್ತರ. ಇನ್ನು ಭಾವನಾ ಅವರು ಬೆಂಗಳೂರಿನ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಅಭಿನಂದನೆಗಳು ನಿಮ್ಗೆ. ಶ್ರೀಧರಯ್ಯ ಅವರು ಎಜಿಹಳ್ಳಿಯಿಂದ, ಸರಿಯಾಗಿದೆ ನಿಮ್ಮ ಉತ್ತರ. ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ಯಾರ ಉತ್ತರ ಸರಿಯಾಗಿದೆ ಅಂತ ಹೇಳಿದ್ರೆ, ಸುಧೀಂದ್ರ ಅವರು ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ಯಾರು ಸರಿ ಉತ್ತರವನ್ನ ಕಳಿಸಿದ್ದಾರೆ ನೋಡೋಣ. ಬಾಬಾ ಕಲ್ಯಾಣ ಅವರು ಬೆಂಗಳೂರಿನ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಇವರ ನಂತರ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಾಗಿದೆ. ಇವರಾದ್ಮೇಲೆ ಮತ್ಯಾರು ಸರಿ ಉತ್ತರ ಅಂತ ಹೇಳಿದ್ರೆ, ಹರ್ಷಿತಾ ಅವರು ಬಾಗ್ಲೂರಿನ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ, ಅಭಿನಂದನೆಗಳು ನಿಮಗೆ. ಇನ್ಯಾರು ಉತ್ತರ ಸರಿಯಾಗಿದೆ, ಸರಿ ಉತ್ತರ ಕಳಿಸ್ಕೊಟ್ಟಂತ ನಮ್ಮ ಕಿಡುಗರು ದಿಲೀಪ್ ಅವರು ಕಲ್ಯಾಣ ನಗರ ವಿಜಯನಗರದಿಂದ, ಸರಿಯಾಗಿದೆ ನಿಮ್ಮ ಉತ್ತರ. ಚಂದನ ಅವರು ಬೆಂಗಳೂರಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಸರಿಯಾಗಿದೆ, ನೀವೆಂಥ ಪ್ರಶ್ನೆ ಕೇಳಿ ಮೇಡಮ್ ಸರಿ ಉತ್ತರ ಕಳಿಸ್ಕೊಡ್ತೀನಿ ಅಂತಿದ್ದಾರೆ ಸುಬ್ರಹ್ಮಣ್ಯ ಅವರು. ಎಸ್ ಎಂ ಶೋಭಾ ಅವರು ಹಾಸನದಿಂದ, ಮಂಜು ಅವರು ಮಾರತಹಳ್ಳಿಯಿಂದ ಸರಿ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಶಿವನ್ ಕೋರಿ ಅವರು ಹಂಪಸಾಗರದಿಂದ, ಇವರ ಉತ್ತರ ಸರಿಯಾಗಿದೆ. ಹಾಗೆ ಪ್ರಶಾಂತ್ ಲಕ್ಷ್ಮೀನಾರಾಯಣ ಗೌಡ ಅವರು ಬಾಗಲೂರಿನ ಸರಿ ಉತ್ತರ ಕಳಿಸಿದ್ರೆ, ಎಸ್ ಟಿ ಸಮರ್ಥ್ ಅವರ ಉತ್ತರ ಸರಿಯಾಗಿದೆ. ಅನಿತಾ ಅನಂತರಾಜ್ ಅವರು ಗೋರ್ಲಡ್

ಈ ಭಾನುವಾರದ ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಇದಾಗಿತ್ತು. ಆತ್ಮೀಯರೆ, ಮತ್ತೆ ಮುಂದಿನ ವಾರ ಇಂಥದ್ದೇ ವಿಶೇಷವಾದಂಥ ಪ್ರಶ್ನೆಗಳೊಟ್ಟಿಗೆ ಮತ್ತೆ ಬರ್ತೀನಿ. ಕೇಳ್ತಾ ಇರಿ ಸ್ಟೇಟ್ ಯೂನ್ನೂರ 101.3 FM ಬ್ರೈನ್ ಬೋ ಕನ್ನಡ ಕಾಮನಬಿಲ್ಲು. ಎಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ಆರ್ ಜಿ ರೂಪಾ.

ನಮ್ಮ ಕೇಳುಗರ ಹೆಸರುಗಳನ್ನ ಹೇಳುವಂತಹ ಖುಷಿನಲ್ಲಿ ಸರಿ ಉತ್ತರ ಹೇಳೋದನ್ನೇ ಮರೆತು ಬಿಟ್ಟೆ ನೋಡಿ. ಸರಿಯಾದಂತಹ ಉತ್ತರ 1 ಕಿಲೋಮೀಟರ್. ಸ್ಟಾರ್ಟಿಂಗ್ ಪಾಯಿಂಟ್, ಪ್ರಾರಂಭಿಕ ಹಂತದಿಂದ ಆಶಾ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ನಿಂತಿದ್ದಾಳೆ. ಅಷ್ಟೆಲ್ಲ ಓಡಾಡಿದ್ರು 1 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಆಕೆ ಇರ್ತಾಳೆ.

0: ಭಾನುವಾರದ ವಿಶೇಷ ಹಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳ್ತಾ ಇರಿ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ನಮ್ಮ ಮುಂದಿನ ಕಾರ್ಯಕ್ರಮ ಗುಲ್ಮೊಹರ್. ಆತ್ಮೀಯರೇ, ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಷ್ಟದ ಹಿಂದಿ ಚಿತ್ರಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013948090901013.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ?

0: ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: 4:02:05 ಈ ಸಂಜೆಯ ಗುಲ್ಮೋಹರ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಿಮಿಷದ ಹಿಂದಿ ಚಿತ್ರಗಳಿಗಾಗಿ, ಚಿತ್ರಗೀತೆಗಳಿಗಾಗಿ ನೀವು ರಿಕ್ವೆಸ್ಟ್ ಅನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.

0: 101.3 ಎಫ್ಎಂ ರೇನ್ಬೋ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಗುಲ್ಮೋಹರ್. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಮ್ಮ ಕಿಡುಗರ ಇಷ್ಟದ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇವೆ. ಅದರ ಜೊತೆ ಜೊತೆಗೆ ನಾವು ಮಾತಾಡೋಣ ಯಾವ ವಿಚಾರದ ಬಗ್ಗೆ ಅಂತ ಹೇಳಿದ್ರೆ, ಯಾವ ವಿಚಾರದ ಬಗ್ಗೆ ಅನ್ನುವಂಥ ಇಷ್ಟೋ ಸೆಂಟೆನ್ಸನ್ನು ಹೇಳೋ ಬದಲು ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿದ್ರೆ ಸಾಕಲ್ವಾ, ಒಂದು ಡೌಟ್ ಬರ್ತಾ ಇರೋವಂಥ ಒಂದು ಸಿಂಬಲ್ ಹಾಕಿದ್ರೆ ಸಾಕಲ್ವಾ, ಹೊರಗಡೆ ಮಳೆ ಬರ್ತಾ ಇದೆಯಾ ಇದ್ವಾ, ನನಗೆ ಇಷ್ಟನಾ ಇಷ್ಟ ಇಲ್ವಾ, ಐಸ್ ಕ್ರೀಮ್ ಬೇಕಾಗಿದೆಯಾ, ಮನೆಗೆ ಹೋಗ್ತಾ ಇದ್ದೀನಾ, ಓಡ್ಕೊಂಡು ಹೋಗ್ತಾ ಇದ್ದೀನಾ, ನಡ್ಕೊಂಡು ಹೋಗ್ತಾ ಇದ್ದೀನಾ, ಕೂತಿದ್ದೀನಾ, ನಿಂತಿದ್ದೀನಾ, ನಿನ್ನ ಕಂಡ್ರೆ ಇಷ್ಟ ಆಗ್ತಾ ಇದೆಯಾ, ನಿನ್ನ ಮೇಲೆ ಕೋಪ ಬರ್ತಾ ಇದೆಯಾ, ಅಳು ಬರ್ತಾ ಇದೆಯಾ, ದುಃಖ ಆಗ್ತಿದೆಯಾ, ಚಳಿ ಆಗ್ತಿದೆಯಾ, ಹಬ್ಬಬ್ಬ ಭಾವನೆಗಳು ಒಂದಾ ಎರಡ, ಇಂಥ ಎಲ್ಲ ಭಾವನೆಗಳನ್ನು ಹೇಗೆ ನಮ್ಮವರಿಗೆ ನಾವು ತಲುಪಿಸೋದು. ಇಷ್ಟಿಷ್ಟುದ್ದ ಲೈನ್ಗಳಲ್ಲಿ ಮೆಸೇಜನ್ನು ಮಾಡೋದಕ್ಕೆ ಸಮಯ ಇಲ್ಲ, ಮಾಡಿದ್ರು ಅವ್ರು ಓದ್ತಾರೋ ಇಲ್ವೋ ಗೊತ್ತಿಲ್ಲ, ಓದಿದ್ರು ನಾನು ಕಳಿಸಿದ್ದು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಇಂಥ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಒಂದು ಸಲ್ಯೂಷನ್ ಈಗ ನಮಗೆ ಸಿಕ್ಕಿರೋದೇನಪ್ಪ ಅಂತ ಹೇಳಿದ್ರೆ, ಈಗ ಅನ್ನೋದಕ್ಕಿಂತ ತುಂಬ ವರ್ಷಗಳಿಂದ ಸಿಕ್ಕಿದೆ. ಆ ಸಲ್ಯೂಷನ್ ಏನು ಅಂತ ಹೇಳಿದ್ರೆ, ನಮ್ಮ ವಾಟ್ಸಪ್ನಲ್ಲಿರುವಂಥ ಸಿಂಬಲ್ಗಳು, ಎಮೋಜಿಗಳು, ಈ ಗೊಂಬೆಗಳು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಲ್ಲಿರೋದನ್ನು ಪೂರ್ತಿ ಹೇಳೋದೂ ಇಲ್ಲ, ಅಥವಾ ನಮ್ಮ ಮನಸ್ಸಲ್ಲಿರೋದನ್ನು ಹೇಳದೇನೂ ಇರೋದಿಲ್ಲ, ಆ ರೀತಿ ಕೆಲಸವನ್ನು ಮಾಡುತ್ತೆ ಈ ಎಮೋಜಿಗಳು, ಈ ಗೊಂಬೆಗಳು. ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ತಾನೆ ನಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಮನಸ್ಸಿನ ಭಾವನೆಗಳನ್ನು ರವಾನಿಸುತ್ತೆ ಅಲ್ವಾ. ಈಗ ನಮ್ಮ ಕೇಳುಗರಿಗೆ ನಾನು ಕೇಳುವಂಥ ಒಂದು ಪುಟ್ಟ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಇಷ್ಟದ ಒಂದು ಪುಟ್ಟ ಎಮೋಜಿಯನ್ನು ನನಗೆ ಕಳಿಸ್ಕೊಡಿ. ಆ ಎಮೋಜಿ ಹೇಗಿರಬೇಕು ಅಂತ ಹೇಳಿದ್ರೆ, ನಿಮ್ಮವರಿಗೆ ನೀವು ಯಾವ ರೀತಿ ಕಳಿಸ್ತೀರೋ ಅಂಥ ಎಮೋಜಿ ನನಗೆ ಬೇಕು. ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮಗೆ ಬೇಕಾದವರಿಗೆ ಎಂಥ ಎಮೋಜಿನ ನೀವು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದನ್ನು ಅದೇ ಎಮೋಜಿನ ನನಗೆ ಕಳಿಸ್ಕೊಡಿ, ನಾನು ಕೂಡ ನೋಡಿ ಖುಷಿ ಪಡ್ತೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಮಿಲು. ಇದರ ಜೊತೆ ಜೊತೆಗೆ ಆ ಎಮೋಜಿ ಬಗ್ಗೆ ಒಂದೇ ಒಂದು ಸಾಲಿನ ಮಾತು ಕೂಡ ಇರಲಿ ನಿಮ್ಮವರಿಗಾಗಿ.
1: ತುಮ್ ತನಕ ದುಂ ತನ ತಕ ದುನ್ ತುಮ್ ತನಕ ದುಂ.

ವಾರಿಯರ್ಸ್. ನಮ್ಮೆಲ್ಲರ ಮನಸ್ಸಿನ ಭಾವನೆಗಳನ್ನ ನಮ್ಮೊಟ್ಟಿಗೆ ಹಾಗೆ ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಹಂಚಿಕೊಳ್ಳುವಂತಹ ಭಾಷೆಗೆ ಇಮೋಜಿ ಅಂತ ಕರೀತಾರೆ. ಈ ಸಂಕೇತಗಳ ಭಾಷೆಗಳ ಬಗೆಗೆ ಮಾತಾಡ್ತಾ ಇದ್ವಿ ಇವತ್ತಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ನಮ್ಮ ಕೇಳಿದರಿಗೆ ಕೇಳಿದ್ದೆ, ನೀವು ನಿಮ್ಮವರಿಗಾಗಿ ಯಾವ ರೀತಿಯ ಸಂಕೇತಗಳನ್ನ ಉಪಯೋಗಿಸ್ತೀರಾ, ಯಾವ ಇಮೋಜಿಗಳನ್ನ ಕಳಿಸ್ಬೇಕು ಅಂತ ಆಸೆ ಪಡ್ತೀರಾ, ಕಳಿಸ್ಕೊಡಿ ನೋಡೋಣ ಅಂತ ಕೇಳ್ತಾ ಇದ್ದಾಗೆ ಅನುಷ ಅವರು ಒಂದು ಒಳ್ಳೆ ಸ್ಟಾರ್ ಸಿಂಬಲ್ ಅನ್ನ ಹಾಕಿ ಇದು ನಿಮ್ಗೋಸ್ಕರನೇ ಮೇಡಮ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನುಷ ಅವರೇ. ಇನ್ನು ಮತ್ತಾರು ಅಂತ ಹೇಳಿದ್ರೆ, ನಾಗಪತಿ ಅವರು ಎರಡು ನಗ್ತಾ ಇರುವಂತಹ ಸಿಂಬಲ್ ಅನ್ನ ಹಾಕಿದ್ದಾರೆ. ಯಾಕಿಷ್ಟು ಖುಷಿ ನಾಗಪತಿ ಅವರಿಗೆ ಗೊತ್ತಾಗ್ಲಿಲ್ಲ. ನಾಗಪತಿ ವಿ ಹೆಗ್ಡೆ ಅವರೇ, ಕಳಿಸಿ ಮತ್ತೊಂದು ಸಂದೇಶದಲ್ಲಿ ಯಾಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ ಅಂತ. ಇನ್ನು ಮತ್ತೆ ಸಾಕ್ಷರ ಅವರು ವಿಜಯಪುರದಿಂದ ಮೂರು ಹಾರ್ಟ್ ಅನ್ನ ಒಂದು ಮುಖದ ಮೇಲಿರುವಂತಹ ಸಿಂಬಲ್ ಅನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಒಂದು ಸಿಂಬಲ್, ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸಾಕ್ಷರ ಅವರೇ, ಮೂರು ಹಾರ್ಟ್ ಇದೆ, ಪುಟ್ಪುಟಾಣಿ ಹಾರ್ಟು, ಅದು ಒಂದು ಒಳ್ಳೆ ಮುಖದ ಮೇಲೆ. ಆ ಮುಖ ಕೂಡ ಎಷ್ಟು ನಾಚಿಕೊಂಡು ನೀರಾಗ್ತಾ ಇದೆ ಗೊತ್ತಾ. ಇದ್ರ ಜೊತೆಗೆ ಮುದ್ದು ಮುದ್ದು ಅಂತ ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ಇವರಿಗೋಸ್ಕರ ಇವರ ಪ್ರೀತಿ ಪಾತ್ರರಿಗೆ ಇದನ್ನ ಕಳಿಸ್ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ಎರಡು ಪುಟಾಣಿ ನಗುಮುಖವನ್ನು ಕಳಿಸ್ಕೊಟ್ಟಿದ್ದಾರೆ ನುಂಕಪ್ಪ ಕಾಂಬಳೆ ಅವರು ಮೊಳಕಾಲ್ಮೂರು ಇಲ್ಲಿಂದ. ಇನ್ನು ಎರಡು ಹಾರ್ಟ್ಗಳನ್ನು ಹಾಕ್ಬಿಟ್ಟಿದ್ದಾರೆ, ಎರಡು ಪಿಂಕ್ ಹಾರ್ಟ್ ಬಂದಿದೆ, ಒಂದು ದೊಡ್ಡ ಹಾರ್ಟು, ಒಂದು ಚಿಕ್ಕ ಹಾರ್ಟು. ಶಿವು ಅಂತ ನನ್ನ ಯಜಮಾನರ ಹೆಸರು, ಅವ್ರಿಗೋಸ್ಕರ ನನ್ನ ಪ್ರೀತಿಯ ಹಾರ್ಟ್ ಸಿಂಬಲ್ ಇದು ಮೇಡಮ್ ಅಂತ ಹೇಳ್ತಿದ್ದಾರೆ. ದೀಪ ಅವರು ಆನೇಕಲ್ ಇಲ್ಲಿಂದ. ಇನ್ನು ಜಗದೀಶ್ ಅವರು ಗೋಪಾಲ್ನ ಹಳ್ಳಿಯಿಂದ ಒಂದು ಹಾರ್ಟ್ನ ಹಾಕಿದ್ದಾರೆ, ಇದು ನಿಮ್ಗೋಸ್ಕರ ಮೇಡಪ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತಾರು ಅಂತ ಹೇಳಿದ್ರೆ ಶಾಂತಾಚಾರ ಬಡಿಗೇರ ಅವರು, ನಮಸ್ತೆ ಮೇಡಮ್, ನಮ್ಮ ಶ್ರೀಮತಿಗೆ ಪ್ರೀತಿಯಿಂದ ಕಳಿಸುವಂತ ಇಮೋಜಿ, ಅದೇ ಮೂರು ಪುಟ್ಪುಟಾಣಿ ಹಾರ್ಟ್ ಇರುವಂತ ಸಿಂಬಲ್ಲು, ಪ್ರೀತಿ ಮುಖ, ಮನಸ್ಸಿನ ತುಂಬಾ ಸಂತೋಷ, ಆತ್ಮೀಯತೆಯನ್ನು ಸೂಚಿಸುತ್ತೆ. ಒಟ್ಟಿಗೆ ಒಂದು ದೊಡ್ಡ ಹಾರ್ಟು, ಒಂದು ಗುಲಾಬಿ, ಎರಡು ಪುಟಾಣಿ ಗುಲಾಬಿ ಸಿಂಬಲ್ ಇರುವಂತಹ ಹಾರ್ಟು, ಒಂದು ಒಳ್ಳೆ ಮುಖ, ಇದೆಲ್ಲವನ್ನ ಸೇರಿಸಿ ಕಾಳಜಿ ಆತ್ಮೀಯತೆ ಸದಾ ಹೀಗೆ ಇರಲಿ ನನ್ನ ಮೇಲೆ ಅಂತ ನನ್ನ ಪ್ರೀತಿ ಪಾತ್ರರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿ ಎಷ್ಟು ಒಂದು ಪ್ರೀತಿ ಇದೆ. ಇವರೆಲ್ಲರ ಮನಸ್ಸಿನ ಮಾತುಗಳನ್ನ ಒಂದೊಳ್ಳೆ ಇಮೋಜಿಗಳ ಮೂಲಕ ಇವರು ಹೇಳ್ತಾ ಇದ್ದಾರೆ. ಸೊ ಈಗ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕೇಳುಗರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಂತ ಪುಟ್ಟ ಕುತೂಹಲ. ನೀವು ನಿಮ್ಮವರಿಗಾಗಿ ಯಾವ ಒಂದು ಇಮೋಜಿಯನ್ನ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಕಳಿಸಿದ್ದೀರಾ, ಯಾವಾಗಲೂ ಕಳಿಸ್ತಾ ಇರ್ತೀರಾ, ಅದನ್ನ ನನಗೂ ಕೂಡ ಕಳಿಸ್ಕೊಡಿ, ನಾನು ಕೂಡ ನೋಡಿ ಖುಷಿ ಪಡ್ತೀನಿ. ಅದರ ಜೊತೆಗೆ ನಿಮ್ಮಿಷ್ಟದ ಒಂದು ಹಿಂದಿ ಹಾಡಿಗಾಗಿ ನೀವು ರಿಕ್ವೆಸ್ಟ್ ಮಾಡಬಹುದು. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್. ಕಾರ್ಯಕ್ರಮದ ಮುಂದಿನ ಗೀತೆ ನಿಮಗಾಗಿ.

ಆತ್ಮೀಯ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ ಕಿಡುಗರ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದೀವಿ. ಜೊತೆ ಜೊತೆಗೆ ಇಮೋಜಿಗಳ ಕುರಿತಾಗಿ ಮಾತಾಡ್ತಾ ಇದ್ವಿ. ನಮ್ಮ ಕಿಡುಗರಿಗೆ ಕೇಳಿದ್ದೆ, ನಿಮ್ಮ ಇಷ್ಟದ ಇಮೋಜಿಗಳು ಯಾವುದು, ನಿಮ್ಮ ಪ್ರೀತಿ ಪಾತ್ರರಿಗೆ ಯಾವ ಇಮೋಜಿಯನ್ನು ಕಳಿಸ್ಕೊಡ್ತೀರಿ, ಕಳಿಸೋದಕ್ಕೆ ಇಷ್ಟಪಡ್ತೀರಿ, ಅದನ್ನು ನನಗೂ ಕೂಡ ಕಳಿಸ್ಕೊಡಿ ಅಂತ. ಇದರಲ್ಲಿ ಯಾವ ಸ್ವಾರ್ಥ ಇಲ್ಲಪ್ಪ, ಏನೋ ತಿಳ್ಕೊಳ್ಳೋ ಅಂತ ಪುಟ್ಟ ಕುತೂಹಲ ಅಷ್ಟೇ. ಇನ್ನು ಜಪಾನಿ ಭಾಷೆಯಲ್ಲಿ ಈ ಇಮೋಜಿ ಅಂತ ಹೇಳಿದ್ರೆ ಚಿತ್ರ ಅಥವಾ ಪಾತ್ರ ಅಂತ ಹೇಳ್ತಾರೆ. ಈ ಎರಡೂ ಸೇರಿ ಸೃಷ್ಟಿಯಾದ ಆಕಾರನೇ ಇಮೋಜಿ. 2011 ಆಪಲ್ ಫೋನ್ಗಳಲ್ಲಿ ಬಣ್ಣದ ಇಮೋಜಿ ಬಳಕೆ ಆಯಿತು. ಅದಾದ್ಮೇಲೆ ಆಂಡ್ರಾಯ್ಡ್ ಫೋನ್ಗಳಿಗೂ ಇದು ಬಂತು. ಆರಂಭದಲ್ಲಿ ಜಪಾನ್ನ 3 ಪ್ರತಿಷ್ಠಿತ ಮೊಬೈಲ್ ಕಂಪನಿಗಳು ಈ ಇಮೋಜಿ ಆಕೃತಿಗಳನ್ನು ಬಳಸ್ಕೊಂಡಿದ್ವು. ಕೆಲವೊಂದು ಇಮೋಜಿ ಪಾತ್ರಗಳನ್ನು ಯೂನಿಕೋಡ್ ಜೊತೆಗೆ ಸೇರಿಸಿ ಎಲ್ಲ ಕಡೆ ಬಳಕೆ ಆಗೋ ಹಾಗೆ ಮಾಡಲಾಯಿತು. ಇದರಿಂದ ಇವತ್ತು ಇಮೋಜಿ ನಮ್ಮ ಭಾವನೆಗಳ ಪ್ರತೀಕ ಆಗಿದೆ. ನಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮವರಿಗೆ, ನಮ್ಮ ಕೇಳುಗರಿಗೆ, ಹಾಗೆ ರೇಡಿಯೋಗೂ ಕೂಡ ಕಳಿಸುವಂತಹ ಅವಕಾಶವನ್ನು ಮಾಡಿಕೊಟ್ಟಿದೆ. ಸರಿ, ಈ ಯಾರ್ಯಾರು ಮತ್ತಷ್ಟು ಇಮೋಜಿಯನ್ನು ಕಳಿಸ್ಕೊಟ್ಟಿದ್ದಾರೆ, ಏನು ಹೇಳ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಲ್ವಾ. ಮಂಜು ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಮಾರಥಳ್ಳಿಯಿಂದ. ಇವರು ಒಂದು ಮುದ್ದಾದ ಇಮೋಜಿಯನ್ನು ಹಾಕಿಕೊಟ್ಟಿದ್ದಾರೆ, ಅದ್ರ ಜೊತೆಗೆ 2 ಹಾರ್ಟ್ ಇದೆ, ಪುಟ್ಪುಟಾಣಿ ಹಾರ್ಟ್ ಜೊತೆಗೆ ನಗ್ತಾ ಇದ್ದಾರೆ. ಯಾಕೆ ನಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಇನ್ನು ಮುಖದ ಮೇಲೆ ಸದಾ ಕಾಲ ಸಂತೋಷ ನೆಮ್ಮದಿ ತುಂಬಿರಲಿ ಅಂತ ಹೇಳ್ತಿದ್ದಾರೆ ಶ್ರೀಧರಯ್ಯ ಅವರು. ಒಂದು ಸಂತೋಷವಾಗಿರುವಂತಹ ಸೌಮ್ಯವಾದಂತಹ ಇಮೋಜಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ಯಾರು ಅಂತ ಹೇಳಿದ್ರೆ, ನಿಮ್ಮ ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಮೇಡಮ್ ಅಂತ ಇಡ್ತಿದ್ದಾರೆ ನಾಗಪತಿ ವಿ ಹೆಗ್ಡೆ ಅವರು. ನಾಗಸ ಸಾಗರ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಒಂದೊಳ್ಳೆ ಇಮೋಜಿಯನ್ನು ಹಾಕಿ ಕಳಿಸಿದ್ದಾರೆ. ಮತ್ಯಾರು ಅಂತ ಹೇಳಿದ್ರೆ ನಂದಿನಿ ಕಿರಣ್ ಅವರು ಶಿವಮೊಗ್ಗಯಿಂದ ಒಂದು ಕೋಪ ಮಾಡ್ಕೊಂಡಿರುವಂತಹ ಇಮೋಜಿಯನ್ನು ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನೀವು ನಮ್ಮ ಹೆಸರೇ ಹೇಳಲಿಲ್ವಲ್ಲ ಮೇಡಮ್, ಅದಕ್ಕೆ ಕೋಪ ಬಂದ್ಬಿಟ್ಟಿದ್ದೆ ಅಂತ ಹೇಳ್ತಿದ್ದಾರೆ. ನಂದಿನಿ ಅವರೇ, ನಿಮ್ಮ ಹೆಸರು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿರೋ ಹೆಸರು ಇಟ್ಕೊಂಡು ಯಾಕೆ ಕೋಪ ಮಾಡ್ಕೊಳ್ತೀರಾ, ಒಂದು ಸ್ವಲ್ಪ ನಗಬಾರ್ದೆ. ಇನ್ನು ಶಾಂತಾಜರ ಬಡಿಗೀರ್ ಅವರು ಕೊಕ್ನೂರಿಂದ ತಮ್ಮ ಪ್ರೀತಿಯ ನನ್ನ ಪ್ರೀತಿಯ ರೇಡಿಯೋಗೆ ಒಂದು ಇಮೋಜಿಯನ್ನು ಕಳಿಸ್ಕೊಡ್ತೀನಿ ಅಂತ ರೇಡಿಯೋ ಇಮೋಜಿಯನ್ನು ಹಾಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ರೇಡಿಯೋ ಇಮೋಜಿ. ಅದ್ರ ಪಕ್ಕದಲ್ಲಿ ಒಂದು ಹಾರ್ಟ್ ಇದೆ. ಇದು ಆಕಾಶವಾಣಿ ನಮ್ಮ ಪ್ರೀತಿಯ ಶ್ರೋತೃಗಳ ಪ್ರೀತಿ ಮತ್ತು ಸಂಪರ್ಕವನ್ನು ಇದು ಪ್ರತಿನಿಧಿಸುತ್ತೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಶಾಂತಾಚಾರ ಬಡಿಗೇರ ಅವರೇ. ಇನ್ನು ಹಾಡುಗಳು ಕಾರ್ಯಕ್ರಮ ಇಷ್ಟವಾಗ್ತಿದೆ ಅಂತಿದ್ದಾರೆ ಮೋನಿಕಾ ದಾವಣಗೆರೆಯಿಂದ. ಇವರು 2 ಪಿಂಕ್ ಹಾರ್ಟು, ಒಂದು ರೆಡ್ ಹಾರ್ಟು. ಹಾರ್ಟ್ ಜೋರ ಹೊಡ್ಕೊಳ್ತಾ ಇದೆ ಇವರ ಹಾರ್ಟು, ಸ್ವಲ್ಪ ನಿಧಾನ ಮಾಡಿ, ಸಂಜೆ ಆಗ್ತಾ ಇದೆ. ಇನ್ನು ಶರಣಬಸವ ಅವರು ಸಹ ಸೀಕಲಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ ಮೇಡಮ್, ನಿಮಗೊಂದು ಬಿಗ್ ಹಾರ್ಟ್ ಜೊತೆಗೆ ಒಂದು ಫ್ಲವರ್ ಅಂತ ಕೂಡ ಕಳಿಸ್ಕೊಟ್ಟಿದ್ದಾರೆ. ಯಾರು? KPI ರಸ್ತೆ ಇಲ್ಲಿನ ಗೋಪಾಲ್ ಅವರು. ನಿಮ್ಮ ಏನು ಹೂವನ್ನು ನಾನು ಕೂಡ ಹೂಗುಚ್ಛವನ್ನು ತೆಗೆದುಕೊಳ್ತೀನಿ. ಹಾರ್ಟನ್ನು ನಿಮ್ಮವರಿಗೆ ಕೊಟ್ಬಿಡಿಪ್ಪ ಸದ್ಯಕ್ಕೆ. ಇನ್ನು ಮತ್ಯಾರು? ಚಂಪಾ ಅಂತ ಅವಳ ಹೆಸರು. ಯಾರಿದು? ನನ್ನ ಹೆಸರು ಚಂಪಾ ಅಂತನ ಅವಳ ಹೆಸರು ಚಂಪಾ ಅಂತನ ಗೊತ್ತಾಗ್ತಿಲ್ಲ. ನನ್ನ ಗೆಳತಿಗೆ, ಓ ಇವ್ರ ಗೆಳತಿ ಅಂತೆ ಚಂಪಾ ಅಂತ. ಆಕೆಗೆ ಇವರು ಬೆಳಿಗ್ಗೆ ಸಂಜೆ ಒಂದೊಳ್ಳೆ ಕಾಫಿ ಲೋಟವನ್ನು ಕಳಿಸ್ಕೊಡ್ತಾರಂತೆ. ಎಷ್ಟೆಲ್ಲ ಬುದ್ಧಿವಂತರಿದ್ದಾರೆ ನೋಡಿ. ಒಂದು ಕಾಫಿ ಕೊಡಿಸಿ, ಒಂದು ಟ್ರೀಟ್ ಕೊಡಿಸಿ ಅಂತ ಹೇಳಿದ್ರೆ ಚಾಕ್ಲೇಟ್ ಕಳಿಸ್ಬಿಡೋದು, ಒಂದು ಕಾಫಿ ಕಪ್ ಕಳಿಸ್ಬಿಡೋದು, ಹೀಗೆ ಮಾಡ್ತಾ ಮಾಡ್ತಾನೆ. ಚೆನ್ನಾಗಿ ಅಮರ್ಸ್ತೀರಪ್ಪ ನೀವು ಸ್ನೇಹಿತರನ್ನೆಲ್ಲ. ನನಗೂ ಕೂಡ ಹೀಗೆ ಕಳಿಸ್ಕೊಡ್ತಾ ಇದ್ದಾರೆ. ಮೇಡಮ್ ಕಾಫಿ ಕುಡೀರಿ ಅಂತಿದ್ದಾರೆ, ಕಾಫಿ ತಂದ್ಕೊಡ್ತಾ ಇಲ್ಲ, ಅದಕ್ಕೊಂದು ಸಿಂಬಲ್ ಹಾಕ್ಬಿಡ್ತಿದ್ದಾರಪ್ಪ. ಇನ್ನು ಮತ್ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ SM ಶೋಭಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟು, ನನ್ನ ಫ್ಯಾಮಿಲಿ ಗ್ರೂಪ್ ಇದೆ ಮೇಡಮ್, ತುಂಬ ಖುಷಿಯಾದಾಗ ಹೀಗೆ ನನ್ನ ಹಸ್ಬೆಂಡು ಮಗಳು ಮಗನ ಕಳಿಸ್ಕೊಡ್ತಾ ಇರ್ತೀನಿ. ಡ್ಯಾನ್ಸ್ ಮಾಡ್ತಾ ಇರುವಂಥ ಸಿಂಬಲನ್ನು, ಕೈಯಲ್ಲಿ 2 ಹಾರ್ಟ್ ಇಟ್ಕೊಂಡಿರೋಂಥ ಸಿಂಬಲನ್ನು, ನಾನು ನಮ್ಮ ಯಜಮಾನರು ಇರುವಂಥ ಸಿಂಬಲನ್ನು, ಮತ್ತು ಸಿಟ್ಟು ಬಂದಾಗ ಕೋಪದ ಸಿಂಬಲನ್ನು ಕೂಡ ಹಾಕಿ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಇಷ್ಟವಾಗ್ತಿದೆ ಅಂತ ಹೇಳ್ತಾರೆ. ಬೇಜಾರು ಮಾಡ್ಕೊಳ್ಬೇಡಿ ಶೋಭಾ ಅವರೇ, ಯಾವಾಗಲೂ ಡ್ಯಾನ್ಸ್ ಮಾಡ್ತಾರೋ ಸಿಂಬಲ್ನೇ ಹಾಕಿ ಯಾಕೆ ಅಂತ ಕೋಪ ಮಾಡ್ಕೊಂಡು ಅವರೇ ಸಂದೇಶವನ್ನು ಕಳಿಸ್ಕೊಡ್ಲಿ. ಇನ್ನು ಮಂಗಲೇಶ್ ಸ್ವಾಮಿ ಅವರು ಕಾರ್ಯಕ್ರಮ ಸಂದೇಶವನ್ನು ಕಳಿಸ್ಕೊಟ್ಟು 2 ಹಾರ್ಟನ್ನು ಹಾಕಿದ್ದಾರೆ. ಇದು ನಮ್ಮ ಶ್ರೀಮತಿ ಅವರಿಗೆ ಅಂತ. ಯೋಚನೆ ಮಾಡಿ, 2 ಹಾರ್ಟ್ ಎಲ್ಲ ಹಾಕ್ಬೇಡಿ. ಶ್ರೀಮತಿ ಅವರು ಕಳಿಸುವಾಗ ಅವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಹುಷಾರಾಗಿರಿ ಅಲ್ವಾ. ಆದ್ಮೇಲೆ ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಬೋದು.

ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್. ಸಂದೇಶದ ಜೊತೆಗೆ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸ್ಕೊಡಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಸ್ಟೇ ಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಅರ್ಜಿ ರೂಪಾ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್. 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನು ಬಿಲ್ಲು ಕೇಳ್ತಾ ಇದ್ದೀರಾ. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಪುಟ್ಟ ಸಂವಹನ ಮಾಧ್ಯಮವಾದಂಥ ಎಮೋಜಿಗಳ ಕೊರತಾಗಿ. ಉದ್ದುದ್ದ ಸಂಭಾಷಣೆಯನ್ನು ಕಳಿಸೋದಕ್ಕೆ ಸಾಧ್ಯ ಆಗಲಿಲ್ವಾ? ಏನು ಬೇಸರ ಮಾಡ್ಕೊಳ್ಳೋದು ಬೇಡ, ಅದಕ್ಕೆ ಪರ್ಯಾಯ ಮಾರ್ಗ ಅಂತ ಹೇಳಿ ನಮ್ಮ ಭಾವನೆಗಳನ್ನು ಹೊತ್ತು ನಿಂತಂಥ ಬೊಂಬೆಗಳನ್ನು ಕಳಿಸೋದು ಉತ್ತಮ. ಸ್ಮೈಲ್ ಇರ್ಬೋದು, ಎಮೋಷನ್ ಚಿತ್ರ ಇರಬಹುದು, ಫೇಸ್ಬುಕ್ ವಾಟ್ಸಪ್ಪಿಂದ ಹಿಡಿದು ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಓಡಾಡ್ತಾ ಇರೋದು ಫೀಲಿಂಗ್, ಹ್ಯಾಪಿ, ಸ್ಯಾಡ್, ಹೀಗೆ ನಗ್ನತಾ ಇರುವಂಥ ಮುದ್ದಾಗಿರುವಂಥ ಗೊಂಬೆಗಳು. ಅದಕ್ಕೊಂದು ಸಿಂಬಾಲಿಕ್ ವಿಚಾರಗಳು. ಕೋಪ ಮಾಡಿಕೊಂಡ್ರೆ ಮುಖ ಉತ್ಸುವಂಥ ಗೊಂಬೆ, ಖುಷಿಯಾದರೆ ಒಂದಷ್ಟು ಹಾರ್ಟ್ಗಳಿರುವಂಥ ಗೊಂಬೆ, ಜಾಸ್ತಿ ಖುಷಿಯಾದರೆ ಓಡಾಡ್ತಾ ಇರೋವಂಥ ಓಡ್ತಾ ಇರೋವಂಥ ಗೊಂಬೆ. ಇಂಥ ಗೊಂಬೆಗಳ ಚಿತ್ರಗಳನ್ನು ಕೂಡ ನಮ್ಮ ಕೇಳುಗರು ನಮಗೆ ಕಳಿಸ್ಕೊಡ್ತಾ ಇದ್ದಾರೆ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ. ನಂಬರ್ ಎಂಡಿಂಗ್ ವಿತ್ 2817 ಇವರು ಸಂದೇಶವನ್ನು ಕಳಿಸ್ಕೊಟ್ಟು ಒಂದು ಮೇಲೆ ದೊಡ್ಡ ಹಾರ್ಟು, ಕೆಳಗೆ ಒಂದು ಡಾಟ್, ಹಾರ್ಟು ಜೊತೆಗೆ ಡಾಟ್, ಚೆನ್ನಾಗಿದೆ ಅಲ್ವಾ ಇವರ ಒಂದು ಸಿಂಬಲ್. ಇನ್ನು ಸಾಕ್ಷರ್ ಅವರು ಕೂಡ ಕಾರ್ಯಕ್ರಮ ಕೇಳ್ತಾ ಇಷ್ಟವಾಗ್ತಾ ಇದೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಈರಣ್ಣ ಜೇವೂರ್ ಅವರು, ರಾಮಚಂದ್ರ ಅವರು ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಅಂತ ಹೇಳ್ತಾರೆ. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಿ ಮೇಡಮ್ ಅಂತ ಹೇಳ್ತಿದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿ ಇಲ್ಲಿಂದ. ಖಂಡಿತ ನಿಮ್ಮೆಲ್ಲರ ಸಂದೇಶ ಹೀಗೆ ಬರ್ತಾ ಇದ್ರೆ ನಮಗೆ ಖುಷಿಗೇನಪ್ಪ ಕಡಿಮೆ, ಹೌದಲ್ವಾ? ಇನ್ನು ಮತ್ತಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಇದು ಸಂಗೀತದ ಸವಾರಿ ಎಫ್ಎಂ ರೈನ್ಬೋ ಅಂತ ಹೇಳ್ತಿದ್ದಾರೆ. ಸಂಗೀತದ ಒಂದು ಸಿಂಬಲ್, ನಮ್ಮ ರೇಡಿಯೋದ ಒಂದು ಸಿಂಬಲ್, ಜೊತೆಗೆ ಕಾಮನಬೇಲಿನ ಸಿಂಬಲ್, ಜೊತೆಗೆ ಎರಡು ಪುಟಾಣಿ ಹಾರ್ಟ್ಗಳು. ಶ್ರೀಧರಯ್ಯ ಅವರು ಏಚಿಹಳ್ಳಿಯಿಂದ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡೋದಕ್ಕೆ? ನಮ್ಮ ಕಾಮನಬೇಲಿಗೆ ಕಾಮನಬೇಲಿನ ಸಿಂಬಲ್ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಇನ್ನು ಕಾರ್ಯಕ್ರಮ ನಾನು ಇಷ್ಟಪಟ್ಟು ಸಂದೇಶಗಳನ್ನು ಕಳಿಸೋದು, ಜೊತೆಗೆ ಸಿಂಬಲನ್ನು ಕಳಿಸೋದು ಯಾವುದು ಅಂತ ಹೇಳಿದ್ರೆ, ಒಂದು ಹಾರ್ಟು ಜೊತೆಗೆ ಒಂದು ಫ್ಲವರ್ ಬುಕ್ಕೆ, ಒಂದು ನಮಸ್ಕಾರ ಅಂತ ಹೇಳ್ತಿದ್ದಾರೆ ಶ್ವೇತಾ ಎಸ್ ರಾವ್ ಅವರು ಸುಳ್ಯ ಇಲ್ಲಿಂದ. ನಿಮ್ಮ ನಮಸ್ಕಾರಕ್ಕೆ, ನಿಮ್ಮ ಹೂಗುಚ್ಛಕ್ಕೆ, ನಿಮ್ಮ ಹೃದಯಕ್ಕೆ ನಮ್ಮ ಹೃದಯದ ಧನ್ಯವಾದಗಳು. ಇನ್ನು ಕಾರ್ಯಕ್ರಮ ಕೇಳ್ತಾ ನಂಬರ್ ಎಂಡಿಂಗ್ ವಿತ್ 6368 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎರಡು ಹೂವು ಹಾಕಿದ್ದಾರೆ, ಎರಡು ಫ್ಲವರ್ ಪಾಟ್ಗಳನ್ನು ಕೂಡ ಕಳಿಸ್ಬಿಟ್ಟಿದ್ದಾರೆ. ನೋಡಿ, ಹೂಗಳು ಜಾಸ್ತಿ ಬೇಡ ಮೇಡಮ್, ಫ್ಲವರ್ ಪಾಟ್ ಕಳಿಸ್ಕೊಡ್ತಾ ಇದ್ದೀನಿ, ಇದನ್ನು ಬೆಳೆಸಿ ಚೆನ್ನಾಗಿ ಹೂ ಬಿಡುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತಿಹಳ್ಳಿಯಿಂದ ವಿಜಯ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮಹಾಲಿಂಗಪ್ಪ ಜಾವರ್ವಾದಿ ಅವರು ಜಮಖಂಡಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟು ನಮಸ್ಕಾರ ಮೇಡಮ್ ಅಂತಿದ್ದಾರೆ. ನಮಸ್ಕಾರ ನಿಮಗೂ ಕೂಡ. ಇದು ನಾರಾಯಣಾಚಾರಿ ಅವರು ಕೆಆರ್ ನಗರದ ಸಂದೇಶವನ್ನು ಕಳಿಸ್ಕೊಟ್ಟು ನಮಸ್ತೆ ಅಂತ ದೊಡ್ಡ ನಮಸ್ಕಾರವನ್ನು ಕಳಿಸ್ಕೊಟ್ಬಿಟ್ಟಿದ್ದಾರೆ. ಈ ನಮಸ್ಕಾರ ಯಾಕೆ ಖುಷಿಗ ಅಥವಾ ಸಾಕಪ್ಪ ನಿಮ್ಮ ಸಹವಾಸ ಅಂತನ ಏನು ಗೊತ್ತಾಗ್ತಿಲ್ಲ, ಒಂದೆರಡು ಸಾಲ ಉತ್ತರವನ್ನು ಕೂಡ ಕಳಿಸ್ಕೊಡ್ಬೋದು. ಆತ್ಮೀಯರೇ, ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೋದು. ಹೇಗೆ ಅಂದರೆ, ಸಂದೇಶದ ಮುಖಾಂತರ ಅಲ್ಲ, ಎಮೋಜಿ ಕಳಿಸೋದ್ರ ಮುಖಾಂತರ. ಸಾಲು ಸಾಲು ಮಾತು ಬೇಡ, ಒಂದು ಪುಟ್ಟ ಎಮೋಜಿ ಸಾಕು ಇವತ್ತು ನಿಮ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9489901013. ಇದು ನಿಮ್ಮದಿ ಕಾರ್ಯಕ್ರಮ ಗುಲ್ಮೋಹರ್, ನಿಮ್ಮ ಇಷ್ಟದ ಹಿಂದಿ ಹಾಡುಗಳ ರಿಕ್ವೆಸ್ಟ್ ಶೋ. ಕೇಳ್ತಾ ಇರಿ ಸ್ಟೇಟ್ಯೂನ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ್ ಬಿಲ್ಲು. ನಿಮ್ಮ ಜೊತೆಯಾಗಿ ನಾನು ನಿಮ್ಮ ಅರ್ಜಿ ರೂಪಾ.

ಸಮಯ ಆಗ್ಲಿ 4:50 ಆಗ್ತಾ ಇದೆ. ಇನ್ನೇನು ಗುಲ್ಮೋಹರ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋ ಅಂತ ಹೊತ್ತಾಗ್ತಾ ಇದೆ. ಇನ್ನೊಂದೆರಡು ಹಾಡುಗಳನ್ನ ಕೇಳಬಹುದು ನಮ್ಮ ಕಿಡುಗರ ಇಷ್ಟದ ಗೀತೆಗಳನ್ನ. ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಸಂಕೇತ ಭಾಷೆ ಇಮೋಜಿಗಳ ಕುರಿತಾಗಿ. ನಮ್ಮ ಕಿಡುಗರನ್ನ ಕೇಳಿದ್ದೆ, ನೀವು ನಿಮ್ಮ ಪ್ರೀತಿಪಾತ್ರರಿಗೆ ಯಾವ ಇಮೋಜಿನ ಕಳ್ಸಿಕೊಡ್ತೀರಿ ನೋಡೋಣ, ಕಳಿಸ್ಕೊಡಿ ಅಂತ. ಬಹಳಷ್ಟು ಸಂದೇಶಗಳು ಬಂದಿದ್ವು. ನಮ್ಮ ಕಿಡುಗರೊಬ್ರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಎರಡು ಕೈಯನ್ನ ಶೇಕೆಂಟ್ ಮಾಡ್ತಾ ಇರುವಂತದ್ದು, ಜೊತೆಗೆ ಒಂದು ಪುಟಾಣಿ ಕೈಯನ್ನ ಹಿಡ್ಕೊಂಡಿರುವಂತ ಹಾರ್ಟ್ ಸಿಂಬಲ್, ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇರುವಂತ ಸಿಂಬಲ್. ಇದು ನಿಮ್ಗೋಸ್ಕರ ಮೇಡಮ್ ಅಂತ ಹೇಳ್ತಿದ್ದಾರೆ. ಇನ್ನು ಕಾರ್ಯಕ್ರಮ ಕೇಳ್ತಾ ಹಾಡುಗಳನ್ನ ಕೇಳ್ತಾ ಸಮಯ ಹೋಗಿದೆ ಗೊತ್ತಾಗ್ಲಿಲ್ಲ ಅಂತಿದ್ದಾರೆ ಹಂಪೆಯಿಂದ ಜಾಫರ್ ಅವರು. ಶ್ರುತಿ ಅವರು ಗಿರಿನಗರದ ತುಮಕೂರಿನ ಸಂದೇಶವನ್ನ ಕಳಿಸ್ಕೊಟ್ಟು ತುಂಬಾ ಇಷ್ಟವಾಯ್ತು ಇವತ್ತಿನ ಹಾಡುಗಳು ಕಾರ್ಯಕ್ರಮ ಅಂತಿದ್ದಾರೆ. ಇನ್ನು ಅನಂತಮೂರ್ತಿ ಅವರು ಶೃಂಗೇರಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎನ್ ಕಲ್ಲಪ್ಪ ಅವರು ಚನ್ನಪಟ್ಟಣ ಹೊಳ್ಕೆರೆ ತಾಲೂಕಿನ ಸಂದೇಶವನ್ನ ಕಳಿಸಿದ್ದಾರೆ. ಇವರ ಜೊತೆಗೆ ನಂಬರ್ ನಿಮಗೆ 6730 4. ಯಾಕೆ ಹೆಸರನ್ನ ತಿಳಿಸ್ಕೊಟ್ಟಿಲ್ಲ, ನಿಮ್ಮ ಮುದ್ದಾದ ಹೆಸರು, ಊರಿನ ಹೆಸರನ್ನ ಮುಂದಿನ ಸಂಬಾರಿ ನಮೂದಿಸೋದು ಮರಿಬೇಡಿ. ನಿಮ್ಮ ಹೆಸರು ಹೇಳೋದಕ್ಕೆ ನಮ್ಗೆ ಎಷ್ಟು ಖುಷಿ ಆಗುತ್ತೋ ಕೇಳೋದಕ್ಕೆ ನಿಮಗೂ ಅಷ್ಟು ಖುಷಿ ಆಗುತ್ತಲ್ವಾ. ಅನ್ಪೂರ್ಣ ಅವರು ಚಿತ್ರದುರ್ಗದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತಾರು ನಂಬರ್ ಎಂಡಿಂಗ್ ವಿತ್ 2817 ಇವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 5719 ಇವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಎಲ್ಲ ಹಾಡುಗಳು ಇಷ್ಟವಾದವು ಅಂತಿದ್ದಾರೆ ಈರಣ್ಣ ಅವರು ರಾಮಚಂದ್ರ ಅವರು ಸಂದೇಶವನ್ನ ಕಳಿಸ್ಕೊಟ್ಟು. ಇನ್ನು ಮತ್ತಾರು ಅಂತ ಹೇಳಿದ್ರೆ ಹರೀಶ್ ಅವರು ಮಲ್ಲೇಶ್ವರನ ಸಂದೇಶವನ್ನ ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಯ್ತು ಅಂತ ಹೇಳ್ತಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಹಾಗೆ ಒಂದಿಷ್ಟು ಇಮೋಜಿಗಳನ್ನ ಕೂಡ ಕಳಿಸ್ಕೊಟ್ರು. ನಿಮ್ಮೆಲ್ಲರ ಪ್ರೀತಿ ಹೀಗೆ ಸದಾಕಾಲ ನಮ್ಮ FM ರೈನ್ಬೋ ಮೇಲೆ ಇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಾತನ್ನ ನಿಮ್ಗೆ ಹೇಳಲೇಬೇಕು. ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮೆಲ್ಲರ ಆಲೋಚನೆಗಳು ಭಾವನೆಗಳು ಏನಿದೆ ಅದು ಪ್ರತಿ ಹಂತದಲ್ಲಿಯೂ ಬರೀ ಇಮೋಜಿಯಾಗಿ ಅಥವಾ ದೃಶ್ಯ ರೂಪಕವಾಗಿ ಮಾರ್ಪಾಡಾಗ್ತಾ ಇದೆ. ಇದೇ ರೂಢಿ ಆಗ್ಬಿಟ್ರೆ ನಮ್ಮ ಭಾಷೆ ಎಲ್ಲಿ ಹೋಗ್ಬೇಕು? ನಮ್ಮ ಭಾಷೆಯ ಸಮೃದ್ಧಿ, ಪದ ಸಂಪತ್ತು, ಸುದೀರ್ಘವಾಗಿ ವಾಕ್ಯ ರಚನೆ ಮಾಡೋದು ವಿದ್ಯಾರ್ಥಿಗಳು ಕಲಿಯೋದೇ ಇಲ್ಲ.

ಪದಗಳನ್ನು ಡಿಕೋಡ್ ಮಾಡೋದು, ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳೋದು, ಪಠ್ಯವನ್ನು ವ್ಯಾಖ್ಯಾನ ಮಾಡೋದು, ಸಂಕೀರ್ಣ ಪಠ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದು, ವಿಶ್ಲೇಷಿಸೋದು, ಇದೆಲ್ಲದರ ಸಾಮರ್ಥ್ಯ ಕಡಿಮೆ ಆಗಿಬಿಡುತ್ತೇನೋ ಅನ್ನುವಂಥ ಭಯ ಕೂಡ ಕಾಡ್ತಾ ಇದೆ. ಸೊ ಭಾಷೆಯ ಪ್ರೌಢಿಮೆಯನ್ನು, ನಮ್ಮ ಭಾಷಾ ಸಾಮರ್ಥ್ಯವನ್ನು, ನಮ್ಮ ಕನ್ನಡ ಸಂಪತ್ತನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ವಾಕ್ಯಗಳನ್ನು ಕೂಡ ರಚಿಸಿ ಸಿಂಬಲನ್ನು ಬಳಸಬೇಡಿ ಅಂತ ಹೇಳೋದಿಲ್ಲ. ಸಿಂಬಲ್ಗಳ ಜೊತೆಗೆ, ಆ ಪುಟ್ಟ ಗೊಂಬೆಗಳ ಜೊತೆಗೆ ನಿಮ್ಮ ಮನಸ್ಸಿನ ಮಾತುಗಳು ಸಹ ವಾಕ್ಯದಲ್ಲಿ ಹರಿದು ಬರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಎಫ್ ಎಂ ರೈನ್ಬೋ ಮೇಲೆ ಸದಾ ಕಾಲ ಹೀಗೆ ಇರಲಿ, ಮತ್ತಷ್ಟು ಮಗದಷ್ಟು ಎಮೋಜಿಗಳು, ಸಂದೇಶಗಳು ಹರಿದು ಬರಲಿ ಅಂತ ಆಶಿಸ್ತಾ, ಇವತ್ತಿನ ವಿಶೇಷ ಗುಲ್ಮೋಹರ್ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪ. ಹೀಗೆ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸ್ಕೊಡ್ತಾ ಇರಿ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಇರಿ. ಮತ್ತೆ ಮುಂದಿನ ಬಾರಿ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕೂಡಲೇ ಗಮನಿಸಿ. ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸಿಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: 5 ಗಂಟೆ ಆಗೋಯ್ತು, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಶುರು ಮಾಡೋ ಹೊತ್ತು ಬಂದಾಯ್ತು. ಎಫ್ ಎಂ ರೈನ್ಬೋ 101.3 ಕೇಳುತ್ತಾ ಇದ್ದೀರಾ? ಈ ಹೊತ್ತಲ್ಲೇ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ, ನಿಮ್ಮ ಮಾತ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ನನ್ನ ಜೊತೆ ನೀವೇ ನಾತರು. ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಿ, ಸರಿಯಾದ ಗಸ್ ಮಾಡಿ, ಅಹಹ ನಂಗೆ ಉತ್ತರ ಗೊತ್ತು ರೀ ಅಂತಾನು ಹೇಳಿ ಉತ್ತರ ಕೊಟ್ರೆ, ನಿಮ್ಮ ಉತ್ತರ ಆ ಉತ್ತರ ಸರಿಯಾಗಿದ್ರೆ ನಾವು ನಿಮಗೋಸ್ಕರ ನೀವು ಕೇಳುವ ಹಾಡನ್ನ ಪ್ರಸಾರ ಮಾಡ್ತೀವಿ. ನಿಮಿಷದ ಹಾಡನ್ನ ಗೆಲ್ಲುವಂತಹ ಅವಕಾಶ ನಿಮಗುಂಟು, ಆದರೆ ಅದಕ್ಕೇನು ಮಾಡಬೇಕು? 9448091013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸಬೇಕು. ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ, ಜೊತೆಗೆ ನಿಮ್ಮ ಹೆಸರು ಮತ್ತು ಊರನ್ನ ಜೊತೆಯಾಗಿಸಿ ನಮಗೆ ಸಂದೇಶ ಕಳಿಸಿಕೊಡಿ. ಏನ್ ಹೇಳಿ? ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ಮಾಡಿದ್ರ. ನಿಮ್ಮ ಹೆಸರು ಮತ್ತು ಊರನ್ನು ಕೂಡ ಟೈಪ್ ಮಾಡಿ. ಇದನ್ನ 9489091013 ಈ ವಾಟ್ಸ್ಆಪ್ ಸಂಖ್ಯೆಗೆ ಬೇಗ ಬೇಗ ಸಂದೇಶದ ಮುಖಾಂತರ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂದೇಶ ಮಾತ್ರ ಬಂದು ನಮ್ಮನ್ನ ತಲುಪೋದು, ಹಾಗಾಗಿ ಬೇಗ ಬೇಗ ಸಂದೇಶ ಕಳಿಸಿ, ನಿಮ್ಮ ರೆಡಿ ಆಗಿರೋದನ್ನ ನಮಗೆ ಬೇಗ ತಿಳಿಸಿ. ಕೇಳ್ತಾರಿ ಕನ್ನಡ ಕಾಮನ ಬೆಲೆ 101.3 ಮೆಗಾಹರ್ಟ್ಸ್.

0: ಡಿ ಅಂತ ಹೇಳಿ ಈಗ ಶೃಂಗೇರಿಯಿಂದ ಮೆಸೇಜ್ ಕಳಿಸಿ ನಮ್ಮ ಜೊತೆ ಉತ್ತರ ಕೊಡೋದಕ್ಕೆ ರೆಡ್ಡಿ ಆಗಿರೋದು ಅಂಕಿತ್. ನಮಸ್ಕಾರ ಅಂಕಿತ್, ವೆಲ್ಕಮ್ ಟು ದ ಕಾರ್ಯಕ್ರಮ.
1: ಥ್ಯಾಂಕ್ ಯು ಮ್ಯಾಮ್, ನಮಸ್ಕಾರ ಮ್ಯಾಮ್.
0: ಸೂಪರ್. ಹಾಗಾದ್ರೆ ನಾನು ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇರ್ತೀನಿ ಅಂತ ಹೇಳ್ತಿದ್ರಿ, ಟ್ರಾವೆಲಿಂಗ್ ನನ್ನ ಫೇವ್ರೆಟ್ ಹಾಬಿ ಅಂದಿದ್ರಿ, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ. ಸೊ ಟ್ರಾವೆಲಿಂಗ್ ನಿಮ್ಮ ಫೇವ್ರೆಟ್ ವಿಚಾರ, ಅದರ ಜೊತೆ ಬುಕ್ಗಳನ್ನ ಓದೋದು ಕೂಡ ನಿಮ್ಮ ಪ್ರೀತಿಯ ವಿಚಾರ ಹವ್ಯಾಸ ಅಂತ ಹೇಳ್ತಿದ್ರಿ, ಹೌದಾ?
1: ಹೌದು ಮ್ಯಾಮ್, ಕರೆಕ್ಟ್ ಮ್ಯಾಮ್.
0: ಸರಿ, ಹಾಗಾದ್ರೆ ನಾನ್ ನಿಮಗೆ ಕೇಳುವಂತಹ ಪ್ರಶ್ನೆ ಈ ರೀತಿಯಾಗಿದೆ, ಉತ್ತರ ಕೊಡೋಕೆ ರೆಡಿನಾ?
1: ರೆಡಿ ಮ್ಯಾಮ್, ರೆಡಿ.
0: ರೆಡಿ. ಸಾಮಾನ್ಯವಾಗಿ ನಾವು ರೈಲ್ವೆ ಹಳಿಗಳನ್ನ ನೋಡಿದಾಗ, ರೈಲ್ವೆ ಹಳಿಗಳು ಉಕ್ಕಿನಿಂದ ನಿರ್ಮಾಣ ಆಗೋದು, ಹೌದಲ್ವಾ?
1: ಹೌದು ಮ್ಯಾಮ್, ಕರೆಕ್ಟ್.
0: ಆದರೆ ಸಾಮಾನ್ಯವಾಗಿ ನೀವು ರೈಲ್ವೆ ಹಳಿ ಯಾಕೆ ಕಂಪ್ಲೀಟ್ ಒಂದೇ ಸ್ಟ್ರೆಚ್ ಅಲ್ಲಿ ಒಂದೇ ಉದ್ದಕ್ಕೆ ಇರೋದಿಲ್ಲ, ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಸಣ್ಣದಾದ ಅಂತರಗಳು ರೈಲ್ವೆ ಹಳಿಗಳ ಮಧ್ಯದಲ್ಲಿ ಇರುತ್ತೆ, ಹೌದಾ? ಯಾತಕ್ಕೆ ಅಂದ್ರೆ ಎಸ್ಪೆಷಲಿ ಹಳೆಯ ರೈಲು ಹಳಿಗಳಲ್ಲಿ ನಾವ್ ಇದನ್ನ ನೋಡಬಹುದು, ಯಾಕೆ? ಸಮಯ ಶುರುವಾಗಿದೆ, ಸುಳಿವು ಬೇಕಂದ್ರೆ ಈಗಲೇ ಹೇಳಬೇಕು, ಟೈಮ್ ಆದ್ಮೇಲೆ ನಾನು ಸುಳಿವು ಕೊಡಲ್ಲ.
1: ನೋ ಐಡಿಯಾ ಮ್ಯಾಮ್, ಆಕ್ಚುಲಿ.
0: ಸುಳಿವು ಬೇಕಾ?
1: ಹಾ, ಕೊಡಿ ಮ್ಯಾಮ್.
0: ಓಕೆ, ಸುಳಿವು ಬೇಕು ಅಂತ ಈಗ ಇವರು ಹೇಳಿದ್ದಾರೆ ಅಂಕಿತ್ ಅವರು. ಸರಿ, ಹಾಗಾದ್ರೆ ಸುಳಿವು ಈ ರೀತಿಯಾಗಿದೆ. ಆಪ್ಷನ್ ಎ, ಬಹಳ ಬಹಳ ಚಳಿಯಾಗುವುದರಿಂದ ಮಧ್ಯದಲ್ಲಿ ಬಟ್ಟೆಗಳನ್ನ ಹೊದಿಸಲು ಅವಕಾಶ ಮಾಡಿಕೊಡುವುದಕ್ಕೆ. ಆಪ್ಷನ್ ಬಿ, ಉಷ್ಣತೆಯಾದಾಗ ಹಳಿಗಳು ಹಿಗ್ಗುವುದರಿಂದ ಸ್ಥಳಾವಕಾಶ ಹೆಚ್ಚಾಗಲು. ಆಪ್ಷನ್ ಸಿ, ಉಷ್ಣತೆ ಹೆಚ್ಚಿದಂತಹ ಸಮಯಗಳಲ್ಲಿ ನೀರು ಹರಿದು ಹೋಗಲು ಸ್ಥಾನ ಮಾಡಿಕೊಡುವುದಕ್ಕೆ. ಇದು ನಿಮಗೆ ಕೊಟ್ಟಿರೋ ಆಪ್ಷನ್, ಟೈಮ್ ಶುರುವಾಯಿತು, ಆಪ್ಷನ್ ರಿಪೀಟ್ ಮಾಡಲ್ಲ.
1: ಮೇಡಮ್, ಆಪ್ಷನ್ ಬಿ.
0: ಆಪ್ಷನ್ ಬಿ, ಆರ್ ಯು ಶೂರ್? ಪಕ್ಕಾ?
1: ಪಕ್ಕಾ ಮ್ಯಾಮ್.
0: ಯಾಕೆ ಯಾಕೆ ಯಾಕೆ ಆಪ್ಷನ್ ಬಿ?
1: ಅದೇ ಹೇಳ್ದಂಗೆ ಗ್ಯಾಪ್ ಮೇಂಟೈನ್ ಮಾಡೋದಕ್ಕೆ, ಇನ್ ಬಿಟ್ವೀನ್ ಟ್ರ್ಯಾಕ್ಸ್ ಮಧ್ಯೆ ಹೀಟ್ ಇದಾದಾಗ, ಕಾಂಟ್ರಾಕ್ಷನ್ ಆದಾಗ.
0: ಓಕೆ, ಆ ಮಧ್ಯದಲ್ಲಿ ನೀರ್ ಹರಿದು ಹೋಗಕ್ಕೂ ಬಿಟ್ಟಿರ್ಬೋದಲ್ಲ ಜಾಗ.
1: ಮೇಬಿ. ಹಾ, ಕರೆಕ್ಟ್ ಮ್ಯಾಮ್, ಹೌದು.
0: ಯಾವುದು ಆಪ್ಷನ್ ಬಿನ ಆಪ್ಷನ್ ಸಿನ? ಬೇಗ ಬೇಗ, ಟೈಮ್ ಆಯ್ತು.
1: ಆಪ್ಷನ್ ಬಿನೇ ಮೇಡಮ್.
0: ಆಪ್ಷನ್ ಬಿನೇ ಅಂದ್ರೆ ಆಪ್ಷನ್ ಸಿ ಅಲ್ಲ. ಅರೇ, ಹಾಗಾದ್ರೆ ನಿಮ್ಗೆ ನಾನು ಕೊಟ್ಟಿರೋ ಟೈಮ್ ಮುಗೀತು. ನೀವು ಕೊಟ್ಟಿರೋ ಉತ್ತರ ಏನಾಗಿದೆ? ಏನಾಯ್ತು ಅಂಕಿತ್?
1: ಕರೆಕ್ಟ್ ಮ್ಯಾಮ್.
0: ಯೆಸ್, ಕಂಗ್ರಾಚುಲೇಷನ್ಸ್, ನೀವು ಕೊಟ್ಟ ಉತ್ತರ ಕರೆಕ್ಟ್ ಆಗಿದೆ.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
0: ಯೆಸ್, ಎಲ್ಲಿ ಕನ್ಫ್ಯೂಷನ್ ಆಗಿದ್ದು ನಿಮ್ಗೆ?
1: ಅದೇ ನೀವೇ ಸ್ವಲ್ಪ ಟ್ರಿಕಿಯಾಗಿ ಕೇಳಿದ್ರಿ ಮ್ಯಾಮ್, ಅಂದ್ರೆ ವಾಟರ್ ಫ್ಲೋ ಆಗಕ್ಕೂ ಹಬ್ಬ ಅದರ ಅಂತ ಕೇಳಿದ್ರಲ್ಲ, ಸೋ ಅಲ್ಲಿ ಕನ್ಫ್ಯೂಷನ್ ಆಯ್ತು.
0: ಓಕೆ, ಆಕ್ಚುಲಿ ಏನಂದ್ರೆ ಉಷ್ಣತೆ ಹೆಚ್ಚಾದಂತ ಸಮಯದಲ್ಲಿ ಉಕ್ಕಿನ ಗುಣ ಏನಂದ್ರೆ ವಿಸ್ತಾರ ಆಗೋದು, ಎಸ್ಪೆಷಲಿ ಇದು ನಾವು ಹಳೆಯ ರೈಲ್ವೆ ಟ್ರ್ಯಾಕ್ ಗಳಲ್ಲಿ ನೋಡೋದು. ಸೊ ಈ ಕಾರಣದಿಂದಾನೆ ಉಷ್ಣತೆ ಹೆಚ್ಚಾಗ್ಬಿಟ್ರೆ ನಾವು ಈಗಾಗಲೇ ಹಾಕಿರುವಂತಹ ಟ್ರ್ಯಾಕ್ ಗಳು ಒಂದರ ಮೇಲೆ ಒಂದು ಏರುಪೇರಾದ್ರೆ ಹಳಿಗಳ ನಡುವೆ ಒಂದು ಕರೆಕ್ಟ್ ಆದಂತಹ ಸಮತೋಲನ ಇರೋದಿಲ್ಲ, ಅದರಿಂದ ರೈಲ್ವೆ ಅಪಘಾತಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಉಷ್ಣತೆಯನ್ನ ವಿಸ್ತರಣೆ ಮಾಡೋದಕ್ಕೆ ಸಣ್ಣ ಸಣ್ಣ ಅಂತರಗಳನ್ನ ನೀಡಲಾಗ್ತಾ ಇತ್ತು, ಅಂದ್ರೆ ಅದರಿಂದ ಉಷ್ಣತೆ ಹೆಚ್ಚಾದ್ರೂ ಕೂಡ ಒಂದು ಉಕ್ಕಿನ ವಿಸ್ತಾರ ಆದ್ರೂ ಕೂಡ ಅವೆರಡು ಒಂದಕ್ಕೊಂದು ಗ್ಯಾಪ್ ಕೊಡ್ತಾ ಇತ್ತು, ಮತ್ತೆ ರೈಲ್ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಅದರಿಂದಾನೆ ನೀವು ರೈಲ್ ಹೋಗುವಂತಹ ಟೈಮಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂದಾಗ ಟಕ್ ಟಕ್ ಟಕ್ ಅಂತ ಸೌಂಡ್ ಕೇಳುವಂಥದ್ದು. ಈಗ ಆಧುನಿಕ ಕಂಟಿನ್ಯೂಸ್ಲಿ ವೆಲ್ಡೆಡ್ ರೈಲ್ ವ್ಯವಸ್ಥೆ ಕೂಡ ಇದೆ, ಅದರಲ್ಲಿ ಏನಾಗುತ್ತೆ ಉದ್ದವಾಗಿ ಬೆಸಿಗೆ ಹಾಕ್ಬಿಡ್ತಾರೆ, ಆದ್ರೂ ಏನ್ ಒತ್ತಡ ಆಗುತ್ತೆ ಅನ್ನೋದನ್ನೆಲ್ಲ ಎಂಜಿನಿಯರ್ಗಳು ಲೆಕ್ಕ ಹಾಕಿ ಸ್ವಲ್ಪ ವೇರಿಯೇಷನ್ ಮಾಡಿರ್ತಾರೆ. ಸೊ ಇನ್ಮೇಲೆ ನೀವು ಟ್ರಾವೆಲ್ ಮಾಡುವಾಗ ರೈಲಿನ ಹಳಿಯಲ್ಲಿ ಯಾವ ರೀತಿಯಲ್ಲಿ ಓಡುತ್ತೆ ಅನ್ನೋದನ್ನ ರೈಲಲ್ಲಿ ಕೂತ್ ನೆನಪು ಮಾಡ್ಕೋತೀರಾ ಅಂತ ಆಯ್ತು.
1: ಖಂಡಿತ ಮ್ಯಾಮ್, ಖಂಡಿತ.
0: ರಿಯಲಿ ನಿಮ್ ಜೊತೆ ಮಾತಾಡಿ ನಿಮ್ಮ ಜೊತೆ ವಿಚಾರವನ್ನ ಹಂಚ್ಕೊಂಡು ನಿಜಕ್ಕೂ ಖುಷಿ ಆಯ್ತು ಅಂಕಿತ್. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಈಗ ನಮ್ಮ ಅಂಕಿತ್ ಅವರು ಸರಿಯಾದ ಉತ್ತರವನ್ನ ಕೊಟ್ರು, ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅವರು ಗೆದ್ದ ಹಾಡನ್ನ ಅವರಿಗೋಸ್ಕರ ಪ್ಲೇ ಮಾಡ್ಬೇಕು. ಮುಡಿ ಬರ್ತಾ ಇದೆ ಕೆಟಿ ನಂಬರ್ 1 ಫ್ರಮ್ ಮಾಸ್ಟರ್ ಪೀಸ್ ಕೇಳ್ತಾರೆ ಜೊತೆ ಯಾಗರೆ ಇವರ ಹಾಗೆ ನೀವು ಕೂಡ ಸರಿ ಉತ್ತರ ಕೊಡ್ತೀರಾ? ಕನ್ಫ್ಯೂಷನ್ ಆಗ್ತೀರಾ? ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ರಿ. ಮತ್ತೆ ಐ ಎಂ ರೆಡಿ ಅಂತ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆ

ನಮಗ್ ಕಳಿಸ್ಕೊಡಿ ವಾಟ್ಸ್ಆಪ್ ಸಂದೇಶ 9484901013 9480901013 ಈ ಸಂಖ್ಯೆಗೆ ಬರಲಿ ನಿಮ್ಮ ವಾಟ್ಸ್ಆಪ್ ಇಂದ ಸಂದೇಶ. ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಕನ್ನಡ ಕಾಮನಬಿಲ್ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ರೇಣುಕಾ ಇಟ್ಟಿಗೇರ್ ಅವರು ಸಂದೇಶ ಕಳಿಸಿದ್ರು, ಐ ಆಮ್ ರೆಡಿ ಅಂತ, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಮಸ್ಕಾರ.

0: ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಯಸ್, ರೆಡಿ ಆಗಿದ್ದೀರಾ? ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡೋದಕ್ಕೆ ಫುಲ್ ರೆಡಿ.
1: ಓಕೆ ಮೇಡಮ್.
0: ಓಕೆ ಮೇಡಮ್, ನಿಮಗೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ ಈ ರೀತಿಯಾಗಿದೆ.
1: ಓಕೆ.
0: ಸಾಮಾನ್ಯವಾಗಿ ನೀವು ಕೆಲವೊಬ್ಬರು ಆಸ್ಟ್ರೋನಾಟ್ಸ್, ಗಗನ ಯಾತ್ರಿಗಳು ನ್ಯಾವಿಗೇಷನ್ ಹೋಗೋದು ನೋಡಿರ್ತೀರಾ, ಅಂದ್ರೆ ಲೈಕ್ ಸ್ಪೇಸ್ಗೆ ಹೋಗಿ ಬಂದಿರೋದನ್ನ ನೋಡಿರ್ತೀರಾ, ಹೌದಾ? ಫೋಟೋಸ್ ಎಲ್ಲ ನೋಡಿರ್ತೀರಾ. ಸೊ ಅವರು ಅಂತರಿಕ್ಷಕ್ಕೆ ಹೋಗಿ ಬಂದ ನಂತರದಲ್ಲಿ ಅವರ ದೇಹದ ಎತ್ತರ ಸ್ವಲ್ಪ ಎತ್ತರವಾಗಿರುತ್ತೆ, ಸೆಂಟಿಮೀಟರ್ಗಳಷ್ಟು ಎತ್ತರವಾಗಿರುತ್ತೆ, ನೋಡಿರ್ತೀರಾ ಫೋಟೋಸ್ ಅಲ್ಲೆಲ್ಲ.
1: ಓಕೆ ಮೇಡಮ್.
0: ಯಾತಕ್ಕೆ, ಇದು ನನ್ನ ಪ್ರಶ್ನೆ, ಯಾತಕ್ಕೆ ಗಗನ ಯಾತ್ರಿಗಳ ದೇಹದ ಎತ್ತರ ವಿಸ್ತಾರವಾಗುತ್ತೆ ಅಥವಾ ದೊಡ್ಡದಾಗುತ್ತೆ, ಇದು ಪ್ರಶ್ನೆ. ಈ ಪ್ರಶ್ನೆಗೆ ನಾವು ನಿಮಗೆ ಕೊಡ್ತಾ ಇರುವಂತಹ ಸಮಯ ಶುರುವಾಯಿತು.
1: ಮೇಡಮ್, ಯಾತಕ್ಕೆ ಅಂದ್ರೆ ಅಲ್ಲಿ ನಮಗ್ ಸಿಗುವಂತ ವಾತಾವರಣ ಹೆಚ್ಚು ಕಡಿಮೆ ಇರೋದಿಲ್ಲ ಅಂತ ನನಗೆ ಅನ್ಸಿಕೆ.
0: ಓಕೆ, ನಾನು ಸುಳುಹು ಬೇಕಾದ್ರೆ ಟೈಮ್ ಮುಗಿಯಕ್ ಮುಂಚೆ ಹೇಳಬೇಕಾಗತ್ತೆ. ಓಕೆ, ಸುಳಿವು ಬೇಕು ಅಂತ ಇವರು ಹೇಳ್ತಿದ್ದಾರೆ. ಸರಿ, ಹಾಗಾದ್ರೆ ಸುಳಿವು ಈ ರೀತಿಯಾಗಿದೆ. ಆಪ್ಷನ್ ಎ, ಮೈಕ್ರೋಗ್ರಾವಿಟಿ ಪರಿಸ್ಥಿತಿಯಲ್ಲಿ ಬೆನ್ನು ಮೂಳೆಗಳ ಕಶೇರುಗಳ ನಡುವಿನ ಇಂಟರ್ ವರ್ಟೆಬ್ರಲ್ ಡಿಸ್ಕ್ನ ವಿಸ್ತಾರ. ಆಪ್ಷನ್ ಬಿ, ಗ್ರಾವಿಟಿ ಇಲ್ಲದೆ ಇರುವುದರಿಂದ ಬೆನ್ನು ಮೂಳೆಗಳ ಮೇಲೆ ನಿರಂತರ ಒತ್ತಡ ಕಡಿಮೆ ಆಗದೆ ಹೆಚ್ಚಾಗುವುದರಿಂದ. ಆಪ್ಷನ್ ಸಿ, ಅಲ್ಲಿ ಇರುವಂತಹ ಮ್ಯಾಕ್ರೋಗ್ರಾವಿಟಿಯ ಕಾರಣದಿಂದ. ನಿಮ್ ಸಮಯ ಮತ್ತೆ ಶುರುವಾಯಿತು.
1: ಮೇಡಮ್, ಆಪ್ಷನ್ ಎ.
0: ಆಪ್ಷನ್ ಎ? ಏನು ಆಪ್ಷನ್ ಎ?
1: ಅದು ಗುರುತ್ವಾಕರ್ಷಣೆ ಬಗ್ಗೆ ಹೇಳಿದ್ರಲ್ಲ, ಅದು ಏನು ಅಂತ ಗೊತ್ತಾಗ್ಲಿಲ್ಲ.
0: ಒಂದು ಸುಮ್ನೆ ಒಂದು ಹಿಂಟ್ ಅಲ್ಲಿ ಹೇಳ್ತಾ ಇದ್ದೀರಾ. ಓಕೆ, ಲೆಟ್ ಮಿ ಟ್ರೈ ಅಂತ ಗೆಸ್. ಓಕೆ, ಹಾಗಾದ್ರೆ ಅದೇ ಫೈನಲ್ ಆಪ್ಷನ್ ಬಿ ಏನು ಅಲ್ವಾ?
1: ಇಲ್ಲ ಮೇಡಮ್, ಆಪ್ಷನ್ ಎ.
0: ಆಪ್ಷನ್ ಎ ಮೇಡಮ್, ನಿಮ್ಮ ಉತ್ತರ ಏನಾಗಿದೆ ಎಂದರೆ
1: ಮೇಡಮ್,
0: ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ
1: ಮೇಡಮ್.
0: ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಭೂಮಿಯಲ್ಲಿ ಇರುವಂತಹ ಗುರುತ್ವಾಕರ್ಷಣ ಶಕ್ತಿ ನಮ್ಮ ಬೆನ್ನು ಮೂಳೆ ಮೇಲೆ ನಿರಂತರವಾದ ಒತ್ತಡವನ್ನ ಉಂಟು ಮಾಡ್ತಾ ಇರುತ್ತೆ. ಆದರೆ ನಾವು ಅಂತರಿಕ್ಷಕ್ಕೆ ಹೋದಂತಹ ಸಮಯದಲ್ಲಿ ಅಲ್ಲಿರುವಂತಹದ್ದು ಮೈಕ್ರೋಗ್ರಾವಿಟಿ, ಮ್ಯಾಕ್ರೋಗ್ರಾವಿಟಿ ಅಲ್ಲ. ಆಗ ಈ ಒತ್ತಡ ತುಂಬಾ ಕಡಿಮೆ ಆಗುತ್ತೆ, ಅದರಿಂದ ನಮ್ಮ ಬೆನ್ನು ಮೂಳೆ ಕಶೇರುಗಳ ನಡುವೆ ಒಂದು ಇಂಟರ್ ವರ್ಟೆಬ್ರಲ್ ಡಿಸ್ಕ್ ಅಂತ ಇರುತ್ತೆ, ಅವು ಸ್ವಲ್ಪ ವಿಸ್ತಾರವಾಗುತ್ತೆ. ಹಾಗಾಗಿ ಒಂದಷ್ಟು ತಾತ್ಕಾಲಿಕವಾಗಿ ಕೆಲವು ಸೆಂಟಿಮೀಟರ್ಗಳಷ್ಟು ಗಗನ ಯಾತ್ರಿಗಳು ಎತ್ತರವಾಗ್ತಾರೆ. ಭೂಮಿಗೆ ಮರಳಿದ ನಂತರ ದೇಹ ಒಂದಷ್ಟು ದಿನಗಳ ಬಳಿಕ ತನ್ನ ಸಾಮಾನ್ಯ ಪರಿಸ್ಥಿತಿಗೆ ವಾಪಸ್ ಬರುತ್ತೆ. ಸೊ ಇದು ಇರುವಂತಹ ವಿಷಯ. ಸೊ ನೆಕ್ಸ್ಟ್ ಟೈಮ್ ಇಂದ ನೀವು ಗಗನ ಯಾತ್ರಿಗಳ ಫೋಟೋ ನೋಡಿದಾಗ ಎಲ್ಲ ಕ್ವೆಶ್ಚನ್ ನೆನಪು ಮಾಡ್ಕೊಳ್ಳಿ, ಆಯ್ತಾ?
1: ಓಕೆ,
0: ಥ್ಯಾಂಕ್ ಯು ಸೋ ಮಚ್ ರೇಣುಕಾ ಮ್ಯಾಮ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ರೇಣುಕಾ ಅವರ ಉತ್ತರ ಸರಿಯಾಗಿತ್ತು. ರಪ್ ಅಂತ ಹೇಳಿ ಗೆಸ್ ಮಾಡಿ ಕರೆಕ್ಟ್ ಆದ ಉತ್ತರವನ್ನ ಕೊಟ್ಬಿಟ್ರು. ನೀವು ಕೂಡ ಇದೇ ರೀತಿಯಲ್ಲಿ ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಅನ್ನೋದಾದರೆ ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ ನಿಮ್ಮ ಸಂದೇಶವನ್ನ, ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ವಾಟ್ಸ್ಆಪ್ ಮುಖಾಂತರ ನಮಗೆ ಕಳಿಸ್ಕೊಡಿ. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಯಾವ ಹಾಡನ್ನ ಗೆದ್ದಿದ್ದಾರೆ ರೇಣುಕಾ ಅವರು, ನೀವೇ ಕೇಳಿ.

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

5:38 ಆಗ್ಬಿಡುತ್ತೆ. ಈ ಹೊತ್ತಲ್ಲಿ ನಮ್ಮ ಜೊತೆ ಯಾಗಿದ್ದಾರೆ ಮಂಜುನಾಥ್ ಅವರು ಹುಲಗೂರ ಇಂದ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.

0: ಎಸ್, ನೀವು ರೆಡಿ ಇದ್ದೀನಿ ಅಂತ ಸಂದೇಶ ಕಳಿಸಿದ್ರಿ, ನಾನು ನಿಮಗೆ ಕಾಲ್ ಮಾಡಿದ್ದೀನಿ. ಪ್ರಶ್ನೆ ಕೇಳೋ ಹೊತ್ತು ಕೇಳೇ ಬಿಡ್ಲೆ?
1: ಕೇಳ್ರಿ ಮೇಡಮ್ ಅವರೇ.
0: ಪ್ರಶ್ನೆ ಹೀಗಿದೆ, ಸಾಮಾನ್ಯವಾಗಿ ದಟ್ಟವಾದ ಕಾಡನ್ನ ನೋಡಿರ್ತೀರಾ, ಹೌದಾ? ಅಲ್ಲಿ ಮರಗಳು ಒಂದೇ ರೀತಿಯಾಗಿ ಇರೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೆಳೀತಿರುತ್ತೆ, ಹೌದಾ?
1: ಹೌದ್ರಿ.
0: ಕೆಲವೊಂದು ತುಂಬಾ ನೇರಕ್ಕೆ ಮೇಲಕ್ಕೆ ಬೆಳೆದಿರುತ್ತೆ, ಒಂದೊಂದು ಪಕ್ಕಕ್ಕೆ ಬಾಗಿರುತ್ತೆ. ಇದಕ್ಕೆ ಮುಖ್ಯವಾದ ಅನೇಕ ಕಾರಣಗಳಿದೆ, ಅದರಲ್ಲಿ ಯಾವ್ದಾದ್ರು ಒಂದು ಕಾರಣವನ್ನ ನೀವು ನಮಗೆ ಹೇಳಬೇಕು. ಇದು ನಾನು ನಿಮ್ಗೆ ಕೇಳ್ತಾ ಇರುವಂತಹ ಪ್ರಶ್ನೆ.
1: ನೇರವಾಗಿ ಬೆಳಕು ಬೀಳದೆ ಇರೋದ್ರಿಂದ ಅವ್ ನೇರವಾಗಿ ಬೆಳಿತಾವ್ರಿ.
0: ಸರ್, ಸಮಯ ಈಗ
1: ಬೆಳಕಿನ ಕಿರಣ ಏನಿದೆ ನೋಡಿ ಮೇಡಮ್, ಡೈರೆಕ್ಟ್ ಕೆಳಗಡೆ ಏನಿರ್ತದಲ್ಲ, ಸಣ್ಣ ಇರ್ತಾವಲ್ಲ, ಅದು ಬೇರೆ ಕಡೆ ಬೆಳಿಲಿಕ್ಕೆ ಅವಕಾಶ ಸಿಗಲಿಲ್ಲದಕ್ಕೆ ಅದು ಸೀದಾ ನೇರಾಗಿ ಬೆಳಿತಾರೆ.
0: ಸುಳಿವು ಬೇಡ ನಿಮ್ಗೆ?
1: ಬೇಡ ರೀ.
0: ಪಕ್ಕ ಫಿಕ್ಸೋ?
1: ಫಿಕ್ಸ್ ರೀ.
0: ಇದಕ್ಕೇನು ನಾನು ಡೌಟ್ ಇಲ್ದೆ ಈಗ ನಿಮ್ಮ ಸಮಯ ಕೂಡ ಮುಗಿತಾ ಬಂತು, ಸೊ ಲಾಕ್ ಮಾಡ್ಬಿಡ್ಲಾ ಇದೆ ಪ್ರಶ್ನೆಗೆ ಉತ್ತರವನ್ನ.
1: ಲಾಕ್ ಮಾಡಿ, ಯಾಕಂತಂದ್ರೆ ಅದಕ್ಕೆ ಬೇರೆ ಕಡೆ ಜಗಲಿ ಬೆಳಿಲಿಕ್ಕೆ ಅವಕಾಶ ಸಿಗದಲ್ರಿ, ಹಾಗಾಗಿ ನೇರವಾಗಿ ಬೆಳಿತಾವ್ರಿ.
0: ಓಕೆ, ನಿಮ್ಮ ಉತ್ತರ ವರೆ ವಾ ಸರ್. ಏನ್ ಸರ್ ಸುಳಿವೇ ಕೇಳಲಿಲ್ಲ, ಕಂಗ್ರಾಚುಲೇಷನ್ಸ್.
1: ಥ್ಯಾಂಕ್ ಯು.
0: ಸೂಪರ್ ಸೂಪರ್ ಸೂಪರ್. ಅಂದ್ರೆ ಇದಕ್ಕೆ ಆಕ್ಚುಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ತುಂಬಾ ಕಾರಣಗಳಲ್ಲಿ ಬಹಳ ಮುಖ್ಯವಾದ ಕಾರಣ ಬೆಳಕಿನ ಲಭ್ಯತೆ. ನೀವು ಹೇಳದ ಹಾಗೆ ಕೆಲವಕ್ಕೇನಾಗುತ್ತೆ, ಬೆಳಕು ನೇರವಾಗಿ ಸಿಗುತ್ತೆ, ಹಾಗಾಗಿ ಬೆಳಕು ಎಲ್ಲಿ ಸಿಗುತ್ತೆ ಅದರಿಂದಾನೇ ಅವು ಅಡುಗೆನ ಮಾಡ್ಕೋಬಹುದು ಅಲ್ವಾ. ಸೊ ಸಿಗದೇ ಇದ್ದಾಗ ಬೆಳಕು ಬೆಳಕಿನ ಮೂಲ ಯಾವ ಕಡೆ ಬೀರ್ತಾ ಇರುತ್ತೆ ಆ ಕಡೆಗೆ ಬಾಗಿ ಮರಗಳು ಬೆಳೆಯುತ್ತೆ. ಸೊ ನೇರವಾಗಿ ಪಕ್ಕಕ್ಕೆ ಬಾಗುದಾಗ್ಲಿ, ಇದಕ್ಕೆ ಮುಖ್ಯ ಕಾರಣಗಳಲ್ಲಿ ಬೆಳಕಿನ ಲಭ್ಯತೆ ಕೂಡ ಒಂದು ಕಾರಣ. ಇದಕ್ಕೆ ಬೆಳಕಿನ ದಿಕ್ಕಿಗೆ ಅದು ಪ್ರತಿಕ್ರಿಯಿಸುತ್ತಲ್ಲ, ಆ ಪ್ರಕ್ರಿಯೆನ ಏನಂತ ಕರೀತಾರೆ ಅಂತ ಗೊತ್ತಾ ನಿಮ್ಗೆ?
1: ಇಲ್ಲ ಮೇಡಮ್.
0: ಓಕೆ, ಅದನ್ನ ಫೋಟೋಟ್ರೋಪಿಸಂ ಅಂತ ಹೇಳಿ ಕರೀತಾರೆ. ಓಕೆ, ಅದ್ರ ಜೊತೆಲಿ ಇದೆಲ್ಲ ಒಂದಷ್ಟು ಹಾರ್ಮೋನ್ಸ್ ಇದೆ, ಸಸ್ಯ ಹಾರ್ಮೋನ್ಸ್, ಆಕ್ಸಿನ್, ಇಂಡೋಲ್ 3 ಅಸೆಟಿಕ್ ಆಸಿಡ್, ಇದೆಲ್ಲ ಕೂಡ ಈ ವಿಚಾರದಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುವಂತದ್ದು. ಸೂಪರ್ ಸರ್, ನಿಜವಾಗ್ಲೂ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ವಿದ್ಯಾನಗರ ಅಂತಾನೆ ಕರೆಸ್ಕೊಳ್ಳುತ್ತೆ ಧಾರವಾಡ, ಅಲ್ಲಿಂದ ನೀವು ನಮಗೆ ಉತ್ತರವನ್ನ ರಪ್ ಅಂತ ಕೊಟ್ಟಿದ್ದೀರಾ. ವಂಡರ್ಫುಲ್ ವಂಡರ್ಫುಲ್,
1: ಒಳ್ಳೆ. ಥ್ಯಾಂಕ್ ಯು ಮೇಡಮ್.
0: ಕಂಗ್ರಾಚುಲೇಷನ್.
1: ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು.
0: ಹೌದು ಸರ್, ಮೊದಲನೇ ಸಾರಿ ಕರೆ ಮಾಡಿದ್ದೀರಾ, ಮೊದಲನೇ ಸಾರಿ ಉತ್ತರ ಕೊಟ್ಟಿದ್ದೀರಾ, ಕರೆಕ್ಟ್ ಆಗಿದೆ. ಕಂಗ್ರಾಚುಲೇಷನ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
1: ಓಕೆ,
0: ಸಂತೋಷ ಆಗ್ತಾ ಇದೆ ಅಂತ ಮಂಜುನಾಥ್ ಅವರು ಹೇಳ್ತಾ ಇದ್ರು. ಅವರು ನಾನ್ ಗೆದ್ರೆ ಸಂತೋಷಕ್ಕೆ ಹಾಡನ್ನೇ ಪ್ಲೇ ಮಾಡ್ಬೇಕು ನೀವು ಅಂತ ಖಡಾಖಂಡಿತವಾಗ್ಲೂ ಹೇಳಿದ್ರು. ಈಗ ಅದೇ ಹಾಡು ಪ್ಲೇ ಆಗ್ತಾ ಇದೆ, ಹಾಡನ್ನ ಕೇಳ್ತಾ ಕೇಳ್ತಾ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಾದ್ರೆ ನಮಗೆ ಸಂದೇಶ ಕಳಿಸಿ ವಾಟ್ಸ್ಆಪ್ ಮುಖಾಂತರ 9480901013, ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶ ಕಳಿಸ್ಕೊಡಿ. ಸೂಪರ್ ರೀ, ಸುಳಿವಿಲ್ಲದೆ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ತು, ನನಗಂತೂ ಸಂತೋಷ ಜಾಸ್ತಿನೇ ಆಗ್ತಿದೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಸಂದೇಶ ಬಂದದಾಗಿತ್ತು ನಮಗೆ ಹರಿಹರದ ಯಲವಟ್ಟಿ ಕೊಟ್ರೇಶ್ ನಾಯಕ್ ಅವರದ್ದು, ಐ ಆಮ್ ರೆಡಿ ಅಂತ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸ್ವಾಗತ ಮೇಡಮ್, ತಮಗನ್ನ.
0: ಥ್ಯಾಂಕ್ ಯು ಸೋ ಮಚ್. ಸರ್ ನಿಮಗೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ ಈ ರೀತಿಯಾಗಿದೆ, ನೀವು ಪ್ರಶ್ನೆಯನ್ನ ಕೇಳಿಸಿಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ?
1: ರೆಡಿ ಆಗಿದ್ದೀವಿ ಮೇಡಮ್.
0: ಓಕೆ. ಎಸ್, ಸಾಮಾನ್ಯವಾಗಿ ಒಂದು ಹಣ್ಣನ್ನ ನೋಡೇ ಇರ್ತೀರಾ ನೀವು, ಅನಾನಸ್ ಹಣ್ಣನ್ನ ಅಥವಾ ಪೈನಾಪಲ್ ಅಂತ ಹೇಳಿ ಕರಿತೀವಿ ನಾವು ಅದನ್ನ. ಹೌದಾ? ಈಗ ನಾವು ಒಂಚೂರು ಹಿಸ್ಟರಿ ಬಗ್ಗೆ ಮಾತಾಡೋಣ. ಸರಿಸುಮಾರು 17-18 ಶತಮಾನದಲ್ಲಿ ಯುರೋಪ್ನಲ್ಲಿ ಪೈನಾಪಲ್ ಅನ್ನ ತುಂಬಾ ಶ್ರೀಮಂತಿಕೆಯ ಸಂಕೇತ ಅಥವಾ ಒಂದು ಸ್ಟೇಟಸ್ ಅದು ಅಂತ ಹೇಳಿ ಗುರುತಿಸಲಾಗ್ತಾ ಇತ್ತು. ಯಾತಕ್ಕೆ ಇದು ನನ್ನ ಪ್ರಶ್ನೆ, ಯಾತಕ್ಕೆ ಇದನ್ನ ಸ್ಟೇಟಸ್ನ ಸಂಕೇತ ಅಂತ ಗುರುತಿಸಲಾಗ್ತಾ ಇತ್ತು ಅನ್ನೋದು ನನ್ನ ಪ್ರಶ್ನೆ. ನಿಮ್ ಸಮಯ ಶುರುವಾಯ್ತು.
1: ಅದು ಗೋಲ್ಡ್ ಚಿನ್ನದ ತರ ಕಾಣ್ತಿತ್ತಲ್ಲ, ಅದಕ್ಕಾಗಿ ಅದನ್ನ ಗೋಲ್ಡ್ ಇದ್ರದ್ದು ಸಂಕೇತ ಅಂದ್ಬಿಟ್ಟು ಅದು ಶ್ರೀಮಂತರದ್ದು
0: ಸಂಕೇತ ಅಂತ, ಶ್ರೀಮಂತಿಕೆಯ ಸಂಕೇತ ಅಂತ ಗುರುತಿಸಲಾಗ್ತಾ ಇತ್ತು. ಓಕೆ ಫೈನ್. ನಿಮ್ಗೆ ಏನಾದ್ರೂ ಸುಳಿವು ಬೇಕಾ ಅಥವಾ ಇದೇ ನಿಮ್ ಫೈನಲ್ ಆನ್ಸರ್?
1: ಸುಳಿವು ಕೊಡಿ ಮೇಡಮ್.
0: ಓಕೆ, ಸುಳಿವು ಬೇಕು ಅಂತ ಹೇಳ್ತಾ ಇದ್ದೀರಾ. ಆಪ್ಷನ್ ಎ
1: ಹೇಳಿ ಮೇಡಮ್.
0: ಅದರ ಬಣ್ಣ ಚಿನ್ನಕ್ಕೆ ಹೋಲುವುದರಿಂದ ಅದನ್ನ ಸಾಮಾಜಿಕ ಸ್ಥಾನಮಾನದಲ್ಲಿ ಶ್ರೀಮಂತಿಕೆಯ ಸಂಕೇತ ಎಂದು ನೋಡಲಾಗುತ್ತಿತ್ತು. ಆಪ್ಷನ್ ಬಿ, ಬಹಳ ದೂರದಿಂದ ತರಿಸಬೇಕಾಗಿದ್ದರಿಂದ ಅದರ ಬೆಲೆ ಹೆಚ್ಚಾಗಿತ್ತು. ಆಪ್ಷನ್ ಸಿ, ಯುರೋಪಿಗೆ ಅದನ್ನು ಬೆಳೆಯುವುದು ಬಹಳ ಸುಲಭದ ಮಾತಾಗಿತ್ತು. ನಿಮ್ ಸಮಯ ಮತ್ತೆ ಶುರುವಾಯಿತು. ಆಪ್ಷನ್ ರಿಪೀಟ್ ಮಾಡಲ್ಲ
1: ಮೇಡಮ್. ಎ ಮೇಡಮ್.
0: ಆಪ್ಷನ್ ಎ.
1: ಹೌದು
0: ಪಕ್ಕ?
1: ಹೌದು ಪಕ್ಕ ಮೇಡಮ್.
0: ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ ಅಂದ್ರೆ ಅದರ ಬಣ್ಣ ಚಿನ್ನದ ತರ ಇದೆ, ಅದಕ್ಕೋಸ್ಕರ ಅದನ್ನ ಶ್ರೀಮಂತಿಕೆಯ ಸಂಕೇತ ಅಂತ ಗುರುತಿಸಲಾಗ್ತಾ ಇತ್ತು.
1: ಹೌದು ಮೇಡಮ್.
0: ಶ್ಯೂರಾ?
1: ಶ್ಯೂರ್ ಮೇಡಮ್.
0: ಶ್ಯೂರ್ ಅಂತ ನಮ್ಮ ಯಲವಟ್ಟಿಯ ಕೊಟ್ರೇಶ್ ನಾಯಕ್ ಅವರು ಹೇಳ್ತಾ ಇದ್ದಾರೆ. ಅವರ ಉತ್ತರ ಏನಾಗಿದೆ? ಏನಾಯ್ತು ಸರ್ ಉತ್ತರ? ಸರ್ ನಿಮ್ಮ ಉತ್ತರ ತಪ್ಪಾಗಿದೆ. ಹೌದು. ಹಾಗಾದ್ರೆ ಇನ್ನೊಂದ್ ಚಾನ್ಸ್ ಕೊಡ್ತೀನಿ ನಾನು ನಿಮ್ಗೆ. ಯಾವ ಉತ್ತರ ಹೇಳ್ತೀರಾ ನೀವು? ನಾನು ಏನಾದ್ರೂ ನಿಮ್ಗೆ ಇನ್ನೊಂದ್ ಚಾನ್ಸ್ ಕೊಟ್ರೆ ಹೌದು, ಅದ್ರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋತೀರಾ? ಓಕೆ, ಅಪ್ಪಿ ತಪ್ಪಿ ನೀವೇನಾದ್ರೂ ಈ ಉತ್ತರವನ್ನ ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ನಿಮ್ ಉತ್ತರ ಕನ್ಫರ್ಮ್ ಕರೆಕ್ಟ್ ಆಗ್ತಿತ್ತು ಸರ್. ಹೌದು, ಆಕ್ಚುಲಿ ಏನಂತ ಹೇಳಿದ್ರೆ ಯುರೋಪಿಗೆ ಈ ಒಂದು ಅನಾನಸ್ ಬಂದಂತಹ ಹೊಸದ್ರಲ್ಲಿ ಅಲ್ಲಿನ ವಾತಾವರಣ ಏನಿದೆ, ಯುರೋಪಿನ ವಾತಾವರಣದಲ್ಲಿ ಈ ಪೈನಾಪಲ್ ಅನ್ನ ಬೆಳೆಯೋದು ತುಂಬಾ ಕಷ್ಟ ಆಗಿತ್ತು. ಹಾಗಾಗಿ ಅದನ್ನ ರಫ್ತು ಮಾಡುವುದಲ್ಲ, ಆಮದು ಮಾಡ್ಕೋಬೇಕಾಗಿತ್ತು ತುಂಬಾ ದೂರ ದೂರಗಳಿಂದ. ಆ ಕಾರಣದಿಂದ ಎಸ್ಪೆಷಲಿ ಅಮೆರಿಕ ಖಂಡದಿಂದ ಇದೆಲ್ಲ ಬರ್ತಾ ಇದ್ದಿದ್ರಿಂದ ಅದರ ಬೆಲೆ ತುಂಬಾ ದೂರದಿಂದ ಎಲ್ಲ ಆಮದು ಸೇರಿ ಅಂದ್ರೆ ಟ್ಯಾಕ್ಸ್ ಅದು ಇದು ಎಲ್ಲ ಸೇರಿ ಬಹಳ ಬೆಲೆ ಹೆಚ್ಚಾಗಿರ್ತಿತ್ತು. ಸೊ ಹೆಚ್ಚಿನ ಬೆಲೆ ಇರ್ತಿದ್ರಿಂದ ಕೊಂಡುಕೊಳ್ಳೋರು ಕೂಡ ತುಂಬಾ ಹೆಚ್ಚಿನ ಬೆಲೆಯನ್ನ ಪಾವತಿ ಮಾಡಿ ಕೊಂಡ್ಕೋಬೇಕಾಗಿತ್ತು. ಹಾಗಾಗಿನೇ ಪೈನಾಪಲ್ ಕೊಂಡುಕೊಳ್ಳೋರು ಶ್ರೀಮಂತರಿಕೆಯನ್ನ ಹೊಂದಿದ್ದಾರೆ ಅನ್ನೋಂತಹ ಭಾವನೆ ಇರ್ತಿತ್ತು. ಸೊ ಇದು ಸರಿಯಾದ ಉತ್ತರ, ನಾಟ್ ಬಿಕಾಸ್ ಆಫ್ ಬಣ್ಣ. ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿದ್ರಿ, ಬಟ್ ಉತ್ತರ ಸ್ವಲ್ಪ ಅದರಲ್ಲೇ ಮಿಸ್ ಆಯ್ತು. ಪರವಾಗಿಲ್ಲ, ಮತ್ತೊಂದ್ಸರಿ ಟ್ರೈ ಮಾಡಿ ಆಗ್ಬೋದಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕೇಳಿದ್ರಿ ಅಲ್ವಾ ಉತ್ತರವನ್ನ? ನಾವು ನೀವು ಅರೆ ಇಷ್ಟು ಈಸಿ ಆಗಿರ್ಬೋದಾ ಅಂತ ಕೂಡ ಅಂದ್ಕೊಳಕಾಗಲ್ಲ ಅಂತ ಉತ್ತರ ಇದು. ಜೊತೆಯಾಗ್ರಿ, ಕೇಳ್ತಾ ಇರಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸಿಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಆರು ಗಂಟೆ ಆಗೇ ಹೋಯ್ತು. ಇನ್ನೊಂದು ಗೀತೆ ಜೊತೆಯಾಗಿ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಸಮಯ ಬಂದಾಗಿದೆ. ಇವತ್ತು ನಮ್ಮ ಕೇಳುಗರಲ್ಲಿ ಒಬ್ಬರೇ ಒಬ್ರು ಮಾತ್ರ ಮಿಸ್ ಆಗಿ ತಪ್ಪು ಉತ್ತರ ಕೊಟ್ಬಿಟ್ರು, ಮಿಕ್ಕಿದೆಲ್ಲ ಉತ್ತರಗಳು ಸೂಪರ್ ಆಗಿತ್ತು. ಅಂದಹಾಗೆ ನಾನು ಯಾರ್ಯಾರನ್ನ ಮಾತಾಡಿಸಿದೆ, ಯಾರ್ಯಾರು ನಾವು ರೆಡಿಯಾಗಿದ್ವಿ ಅಂತ ಹೇಳಿ ಸಂದೇಶ ಕಳಿಸಿ, ಅದರ ಜೊತೆಯಾಗಿ ಮಧ್ಯ ಮಧ್ಯದಲ್ಲಿ ಸರಿ ಉತ್ತರಗಳನ್ನು ಕೂಡ ನೀಡೋದಕ್ಕೆ ಪ್ರಯತ್ನ ಮಾಡಿದಂಥ ಕೇಳುಗರು ಅಂತ ನೋಡೋಣ. ಹುಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಅದಾದ ನಂತರ ನೀಲವಿಗಿಯಿಂದ ಚಂದ್ರಶೇಖರ ಅವರು, ಶರಣಪ್ಪ ಪೂಜಾರಿ ಜಾಗೀರ್ ವೆಂಕಟಾಪುರ ರಾಯಚೂರು ತಾಲೂಕಿನಿಂದ, ಅದಾದ ನಂತರ ಬಂದಿದೆ ಮಲ್ಲೇಶ್ವರಂನಿಂದ ಸುಧಿ ಅವರ ಸಂದೇಶ. ಮಳಿಕಾ ಸಂದೇಶ ಕಳುಹಿಸಿ ಕೊಟ್ಟವರು ಮಂಜುಶ್ರೀ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಅನಂತಮೂರ್ತಿ ಶೃಂಗೇರಿಯಿಂದ, ಕಾಳತಮ್ಮನ ಹಳ್ಳಿಯಿಂದ ಮಂಜುನಾಥ್ ಅವರು, ಕೃಷ್ಣಮೂರ್ತಿ ರಾಮರತ್ನ ಅವರು ಆರ್ ನಗರದಿಂದ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ, ಆನಂದ್ ಕುಲಕರ್ಣಿ ಸುಲೇಪೇಟೆಯಿಂದ. ಅನುಷಾ ಅವರೇ, ನಿಮ್ಮ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ. ಎಲ್ಲರಿಗೂ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟವ್ರಿಗೂ ಥ್ಯಾಂಕ್ ಯು, ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಫುಲ್ಲು ಖುಷಿಯಿಂದ ಸಂದೇಶ ಕಳಿಸ್ದವ್ರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಕೇಳ್ತಾನೇ ರೀ, ಜೊತೆಯಾಗಿರಿ. ಇದು FM ರೇನ್ಬೋ 101.3 MHz. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಾಮತ್.

0: ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅಭಿಷೇಕ್ ಮುಖೋಪಾಧ್ಯಾಯ. Prime Minister Narendra Modi has urged private sector and space research to build global aura of innovation so that people worldwide feel that if they want to make a career, they should go to India. Mr. Modi stated this during an interaction with CEOs and founders of 20 space startups recently. According to the transcript of the interaction, which was released on National Space Day today, Prime Minister Modi stressed that the country's vast talent pool and high risk-taking capacity would allow India to rapidly establish a dominant position in the global space sector.
2: दुनिया अब भारत के स्टार्टअप को खोजती होगी, भाई कौन है इसमें, क्योंकि एक जब ब्रेक थ्रू होता है तो तुरंत लोगों का ध्यान जाता है. बहुत लोगों को हमें जोड़ना है, हमें ऐसा एक औरा खड़ा कर देना चाहिए कि इस फील्ड में दुनिया भर के लोगों को जिंदगी बनानी है, हिंदुस्तान जाओ, भारत की कोई स्टार्टअप से जुड़ जाओ, भारत की कोई स्पेस एजेंसी से जुड़ जाओ. मैं पक्का मानता हूं जी, पूरा टैलेंट पूल जो है एक मैग्नेट की तरह आपके कारण हम खींच सकते हैं.
1: Meanwhile, National Space Day has been observed today. The country celebrates the day on the 23rd of August every year to mark historic soft landing of Chandrayaan 3 near the moon's south pole, making India the first nation to reach the lunar south polar region. Vice President C.P. Radhakrishnan and Prime Minister Narendra Modi extended the greetings on the occasion. Prime Minister Modi, while sharing a video on social media, said that in the new global order, India is continuously expanding its space sector.
3: हम सब ने मिलकर 2047 तक भारत को विकसित राष्ट्र बनाने का संकल्प लिया. इस संकल्प को सिद्धि तक पहुंचाने में स्पेस सेक्टर की भूमिका बहुत बड़ी है. प्रोपल्शन सिस्टम हो, कंपोजिट मटेरियल्स हो, रॉकेट स्टेजेज हो, सैटेलाइट प्लेटफॉर्म्स हो, भारत का युवा आज उन क्षेत्रों में काम कर रहा है जिनकी कुछ साल पहले कल्पना भी संभव नहीं. भारत का प्राइवेट स्पेस टैलेंट पूरी दुनिया में अपनी अलग पहचान बना रहा है. आज ग्लोबल इन्वेस्टर्स के लिए भारत का स्पेस सेक्टर एक अट्रैक्टिव डेस्टिनेशन बन रहा है.
1: Defense Minister Rajnath Singh has stressed the need for self-reliance in shipbuilding, ship repair and related maritime sectors, describing it as vital to the country's security. He has said that India is capable of becoming a global shipbuilding hub. Defense Minister was addressing the gathering after laying the foundation stone for 5 expansion projects of the Garden Reach Shipbuilders and Engineers and Yantra India Limited, worth approximately 3,400 crore rupees in Kolkata. Indian Council of Medical Research, ICMR, has clarified that no new strain of H1N1 has been identified and there is no cause for panic. The influenza strains currently circulating also well matched with the vaccine strains recommended for the Northern Hemisphere. According to senior scientists at the ICMR, these viruses have been in circulation since the year 2025. Delhi police has clarified that no permission has been granted to any individual organization for holding protest or gathering at the Jantar Mantar today. He said that various videos and posts are being circulated calling upon people to gather and assemble on the issue of reservation reforms. In a social media post, police said that prohibitory orders are already enforced in New Delhi district. The BRICS sports ministers meeting concluded at Visakhapatnam in Andhra Pradesh with unanimous adoption of the sports joint declaration. The declaration reaffirms the commitment of the member countries to strengthen cooperation in sport through dialogue, mutual respect and inclusiveness. Addressing the gathering, Union Youth Affairs and Sports Minister Dr. Mansukh Mandavia called for building a BRICS sporting partnership with practical and sustained cooperation. In men's cricket, India with 300 for 5 in the first innings against host Sri Lanka at stumps on day 1 of the second and final test in Colombo. Devdutt Padikkal continued his impressive form, scoring his second consecutive test century. He made 117 of 193 balls. Earlier, India won the toss and opted to bat. India won the first test by 165 runs and currently lead the two-match series 1-0. In the FIH Hockey World Cup, the Indian women's team will take on Australia tonight. India must win this match to stay in contention for a semi-final berth. The Pool E match will begin at 10:30 p.m. Indian Standard Time. And that is the end of this news bulletin.
4: Musically. ಎಫ್ಎಂ ರೇನ್ಬೋ
5: ಆಕಾಶವಾಣಿ
6: ಆರಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
7: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ತಿಟ್ಟೆ ಕೃಷ್ಣಯ್ಯಂಗಾರ್ ಅವರು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಗೆ ಸೇರಿದವರು ತಿಟ್ಟೆ ಕೃಷ್ಣಯ್ಯಂಗಾರ್ 1902 ಜನಿಸಿದವರು ಮೈಸೂರು ಶೈಲಿಯ ಸಂಗೀತ ಪರಂಪರೆಯನ್ನು ಬೆಳೆಸಿದರು ವಿದುಷಿ ಪದ್ಮಮೂರ್ತಿ ಎಂಜೆ ಶ್ರೀನಿವಾಸ ಅಯ್ಯಂಗಾರ್ ಇಂತಹ ಶಿಷ್ಯರನ್ನ ಬೆಳೆಸಿದರು ನವೀನ ರಚನೆಗಳು ಸಂಯೋಜನೆಗಳನ್ನು ಮಾಡಿದರು ತಿಟ್ಟೆ ಕೃಷ್ಣಯ್ಯಂಗಾರ್ ತಿಟ್ಟೆ ಕೃಷ್ಣಯ್ಯಂಗಾರ್ ಅವರನ್ನ ಮಾತನಾಡಿಸಿದ್ದಾರೆ ಆರ್ ಸೀತಾರಾಮ್ ಅವರು
8: ನನಗೆ 19 ವಯಸ್ಸಲ್ಲಿ ಆಸ್ಥಾನಿ ವಿದ್ವಾಂಸರು ಪಟ್ಟ ಕೊಟ್ಟರು ನಾಲ್ವಡಿ ಕೃಷ್ಣಾಜುಡಿಯರು ಚಿಕ್ಕ ವಯಸ್ಸಲ್ಲಿ ಆದ್ದರಿಂದ ನಾನು ಚಿಕ್ಕವನಾಗಿ ಅಲ್ಲಿ ವಿದ್ವಾಂಸನಾಗಿ ಭಾಗವಹಿಸೋಕೆ ಅವಕಾಶ ಆಯಿತು ನಮ್ಮ ಸಂಗೀತ ರೂಢಿ ಆವಾಗ ಗುರುಕುಲ ಆಶ್ರಮದಲ್ಲಿ ಪಡೆಯುವ ಹಾಗೆ ನಾವು ಪಡ್ಕೋತಿದ್ದು ನನಗೆ ಮೊದಲು ಪ್ರೋತ್ಸಾಹ ಕೊಟ್ಟಿದ್ದು ಜಯಚಾಮರಾಜ ನುಡಿಯವರ ಅಜ್ಜಿ ಆಗಿದ್ದಂಥ ವಾಣಿ ವಿಲಾಸ ಸನ್ನಿಧಾನವರು ಚಿಕ್ಕ ವಯಸ್ಸಿನಲ್ಲಿ 8 ವಯಸ್ಸಿನಲ್ಲಿ ನನ್ನ ಕರೆಸ್ಕೊಂಡು ಹಾಡಿಸಿ ನನ್ನ ಮುಂದಕ್ಕೆ ತರೋಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಮಾಡಿ ಅದರಲ್ಲದೇ ನನ್ನ ಮುಂಜಿ ಮದುವೆ ಎಲ್ಲ ಅವರೇ ನಡೆಸ್ಕೊಟ್ರು ಆ ನಂತರ ನಾಲ್ವಡಿ ಕೃಷ್ಣಾಜುಡಿಯರು ಅಲ್ಲಿಂದ ಮುಂದಕ್ಕೆ ಪ್ರವರ್ಧನ ಬರೋಕ್ಕೆ ನನಗೊಬ್ಬನಿಗೆ ಅಲ್ಲ ಮೈಸೂರಲ್ಲಿರೋ ಕಲಾವಿದರು ಸಂಗೀತ ವಿದ್ವಾಂಸರೆಲ್ಲ ಮುಂದಕ್ಕೆ ಬರಬೇಕು ಅಂತ ಬೇಕಾದಷ್ಟು ಅವರು ಪ್ರೋತ್ಸಾಹ ಕೊಟ್ಟು ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಮಾಡಿಕೊಟ್ರು ದಸರಾ ವೈಭವ ಅಂದರೆ ದಕ್ಷಿಣ ದೇಶದಲ್ಲಿರೋ ಸಂಗೀತಗಾರಗಳೆಲ್ಲ ಅಲ್ಲಿಗೆ ಬರ್ತಾಯಿದ್ರು ಬಂದರೆ ಆವಾಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಅನಂತರಾಮ್ ಭಾಗವತರು ಅಲ್ಲಿಂದ ಬಂದು ನತನ್ ಖಾನ್ ಹಿಂದೂಸ್ತಾನಿಲಿ ಇವರು ಪಯ್ಯಾಸ್ ಖಾನು ಇವರ ತಕ್ಕಳು ಆಮೇಲೆ ದೊಡ್ಡ ವಿದ್ವಾಂಸರಾಗಿದ್ದ ಕೇರಳ ವಿದ್ವಾಂಸರಾಗಿದ್ದ ಈಶ್ವರ ಭಾಗವತರು ಪರಮೇಶ್ವರ ಭಾಗವತರು ಅವರೆಲ್ಲ ಬಂದು ಎಲ್ಲ ಆಡೋರು ಅವರು ದರ್ಬಾರ್ನಲ್ಲಿ ಸಂಗೀತ ಆಗ್ತಿರುವಾಗ ಮೊದಲು ಈ ಏರ್ಪಾಡು ಇರಲಿಲ್ಲ ಯಾಕೆಂದರೆ ದರ್ಬಾರಲ್ಲಿ ದಸರಾದಲ್ಲಿ ಸಂಗೀತ ಆಗೋಕ್ಕೆ ಅವಕಾಶ ಇರಲಿಲ್ಲ ಯಾಕೆಂದರೆ ಅವರು ಮಹಾರಾಜರು ಯೋಚನೆ ಮಾಡಿ ನಾಲ್ವಡಿ ಕೃಷ್ಣಾಜುಡಿಯರು ಎರಡು ಆನೆ ತಗೊಂಬಂದು ಅದರ ಮೇಲೆ ಅಂಬಾರಿ ಕೂರಿಸಿ ಮೊದಲು ಟ್ರೈಲ್ ಮಾಡಬೇಕು ಅಂದ್ಬಿಟ್ಟು ಅದ್ರ ಮೇಲೆ ಕೃಷ್ಣ ಸಂಗೀತ ಮೊದಲಾಯಿತು ಅದನ್ನ ನೋಡಿ ಮಹಾರಾಜ ಭಾಳ ಸಂತೋಷಪಟ್ಟು ಸರಿಯಾಗಿದೆ ಅಂದ್ಬಿಟ್ಟು ಆಮೇಲೆ ಲಿಫ್ಟ್ ಮಾಡಿದ್ರು ಆವಾಗಲೇ ಈ ದರ್ಬಾರ್ನ ಸಂಗೀತ ನಡೀಕೆ ಮಹಾರಾಜರು ಹೇಗೆ ಮಾಡೋ ಅಂತ ಯೋಚನೆ ಮಾಡಿ ಅವರೇ ಪ್ಲಾನ್ ಹಾಕಿದ್ದು ಅದೇ ಈ ದರ್ಬಾರ್ ಹಾಲ್ ಹೊಸದಾಗಿ ಕಟ್ಟಿಸಿದ ಮೇಲೆ ಅದೇ ಅಲ್ಲಿ ಮಹಾರಾಜ ಸಿಂಹಾಸನ ಮುಂದೆ ಬಂದು ನಿಂತ್ಕೊಂತು ಅದರ ಮೇಲೆ ಸ್ಟೇಜ್ ಮಾಡಿಬಿಟ್ಟು ಅದರ ಮೇಲೆ ಕೃಷ್ಣಪ್ಪನವ್ರು ಮೊದಲು ಸಲ ಕೂರಿಸಿ ಆಡಿಸಿದ್ರು ಅದೇನು ಒಳ್ಳೆ ಪಳಗಿದ ಆನೆ ಅದು ಅದು ಯಾಕೆ ಒಳ್ಳೆ ಆನೆ ಕಟ್ಟಿಸಿದ್ರು ಅವರು ಈ ಅಂಬಾರಿ ಆನೆ ಇತ್ತಲ್ಲ ಅಂಬಾರಿ ಆನೆ ಇನ್ನೊಂದು ಅದಕ್ಕೆ ಸೇರಿದ್ದು ಒಂದು ಆನೆ ಎರಡನ್ನು ಸೇರಿಸಿ ಏನು ಅಲುಗಿಕೊಡ್ದು ಹಾಗೇ ನಿಂತಿತ್ತದು ಒಂದು ಸುಮಾರು ಒಂದು 30-40 ನಿಮಿಷ ಏನು ತೊಂದರೆ ಮಾಡಲಿಲ್ಲ ಸುಮ್ಮನೆ ಅದು ಸಂಗೀತ ಕೇಳ್ತಾನೆ ನಿಂತಿತ್ತದು ಅದು ಬಹಳ ತೃಪ್ತಿ ಆಯಿತು ಈ ಲೌಡ್ ಸ್ಪೀಕರ್ ಎಲ್ಲ ಇತ್ತು ಅವಾಗಲೂ ಕೇಳಿ ಮಹಾರಾಜ್ ಬಹಳ ಚೆನ್ನಾಗಿ ಇದೇ ಥರ ಬರೋದು ಶಿಫ್ಟ್ ಮಾಡಿ ಈ ದರ್ಬಾರ್ ಸಂಗೀತ ಅಲ್ಲದೇ ಇಲ್ಲಿ ಸುಮ್ಮನೆ ಒಂದು 20 ನಿಮಿಷ ಆಗೋದು ಇದು ಮುಖ್ಯವಲ್ಲ ಅವರು ನವರಾತ್ರಿಯಲ್ಲಿ 10 ದಿವಸ ಈಚೆಗೆ ಬರ್ತಿರಲಿಲ್ಲ ಹೊರಗೆ ಬರೋಕ್ಕೆ ಕಂಕಣ ಕಟ್ತಾಯಿದ್ರು ಅವ್ರೇನು ಮಾಡೋದು ಕರಿಕಲ್ ತೊಟ್ಟಿ ಅಂತ ಹಳೆ ಅರಮನೆ ಅಲ್ಲಿ ಏನು ಮಾಡೋರು ಅಂದರೆ ಯಾರು ಉನ್ನತ ಮಟ್ಟದ ಸಂಗೀತ ವಿದ್ವಾಂಸರು ಯಾರು ಬಂದಿದ್ದಾರೆ ಒಂದೊಂದು ದಿವಸ ಒಬ್ಬೊಬ್ಬರು ಸಂಗೀತನ ಏರ್ಪಾಡು ಮಾಡೋರು ಅದಕ್ಕೆ ಕರ್ಕೊಂಡು ಹೋಗೋರಿಗೆ ಒಂದು ದಿವಸ ಕೃಷ್ಣಪ್ಪನವರು ಒಂದು ದಿವಸ ಸುಬ್ಬಣ್ಣವರು ಶೇಷಣ್ಣವರು ಹೀಗೆಲ್ಲ ಬರೋರು ಅವ್ರ ಜೊತೆಯಲ್ಲಿ ನನ್ನ ತಾಳ ಹಾಕೋಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದೆ ಅವಾಗ ನಾ ಚಿಕ್ಕವನಾಗಿದ್ದರಿಂದ ಮಧ್ಯಾಹ್ನ 3 ಗಂಟೆ ಮೇಲೆ 4 ಗಂಟೆ ಶುರು ಆದರೆ ಸಾಧಾರಣವಾಗಿ 1 ಗಂಟೆ ಒಳಗೆ ಮುಗಿಸ್ಬಿಟ್ಟು ಆಮೇಲೆ ತಿರ್ಗಾ ಅವರ ನಿತ್ಯ ವಿಧಿಗೋಸ್ಕರ ಮಹಾರಾಜರು ದಯಮಾಡ್ತಿದ್ದರು
7: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ತಿಟ್ಟೆ ಶ್ರೀನಿವಾಸ ಅಯ್ಯಂಗಾರ್ ಅವರ ಧ್ವನಿ ಆಲಿಸಿದಿರಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ದೃಢ ಪರಿಸ್ಥಿತಿ ವ್ಯವಸ್ಥಾಯಾಃ ನಿರ್ಮಾಣಾಯ, ವೈಶ್ವಿಕ ಪ್ರತಿಭಾಃ ಆಕರ್ಷಣಾಯ ಚ ಅಂತರಿಕ್ಷ ನವೋದ್ಯಮ ಸಂಸ್ಥಾನೇಭ್ಯಃ ಆಗ್ರಹ ಕೃತಃ. ರಾಷ್ಟ್ರೀಯ ಅಂತರಿಕ್ಷ ದಿವಸಸ್ಯ ಶುಭಾಶಯಾಃ ಚ ಪ್ರೇಷಿತಾಃ. ವೃಕ್ಷ ಕ್ರೀಡಾ ಮಂತ್ರಿಮಂಡಲೇನ ವೃಕ್ಷ ಕ್ರೀಡಾ ಸಂಯುಕ್ತ ಘೋಷಣಾ ಸರ್ವಸಮ್ಮತ್ಯಾ ಸ್ವೀಕೃತಂ. ಋತು ವಿಭಾಗೇನ ಅದ್ಯ ಛತ್ತೀಸ್ಗಢಸ್ಯ ಒಡಿಶಾರಾಜ್ಯಸ್ಯ ತಟೀಯ ಆಂಧ್ರಪ್ರದೇಶಸ್ಯ ಚ ಪೃಥಕ್ ಪೃಥಕ್ ಸ್ಥಾನೇಷು ಅತಿವೃಷ್ಟ್ಯೈ ನಾರಂಗವರ್ಣಪರಾ ಸಂಚೇತನಾ ಪ್ರದತ್ತಾ ಅಸ್ತಿ. ಇರಾನ್ ದೇಶೇನ ತೆಹರಾನ್ ವಿರುದ್ಧೆ ಅಮೆರಿಕೀಯ ಆರ್ಥಿಕ ಅಭಿಯಾನೇನ ಸಮ್ಮಿಲಿತುಂ ಪ್ರತಿವೇಶಿ ರಾಷ್ಟ್ರಾಣಾಂ ಚೇತಿತಂ. ಅಪಿ ಚ FIH ಹಾಕಿ ವಿಶ್ವಚಷಕ ಕ್ರೀಡಾಯಾಂ ಭಾರತೀಯ ಮಹಿಳಾ ದಲಂ ಅದ್ಯ ರಾತ್ರೌ ಉಪಾಂತ್ಯ ಚಕ್ರೀಯ ಸ್ಥಾನಾಯ ಆಸ್ಟ್ರೇಲಿಯಾ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಉಕ್ತವಾನ್ ಯತ್ ಅಂತರಿಕ್ಷ ಕ್ಷೇತ್ರಸ್ಯ ನವೋದ್ಯಮಾಃ ಪ್ರಶಾಸನೆ ಸ್ವವಿಶ್ವಾಸಂ ಪ್ರಕಟಿತವಂತಃ. ಅಂತರಿಕ್ಷ ಕ್ಷೇತ್ರಸ್ಯ ನವೋದ್ಯಮ ಸಂಸ್ಥಾನಾಂ ಮುಖ್ಯ ಕಾರ್ಯಕಾರಿ ಅಧಿಕಾರಿಭಿಃ ಸಹ ಸಂವಾದಾವಧೌ ಶ್ರೀ ಮೋದಿ ತಾನ್ ಸ್ವಪ್ರಯತ್ನೇಷು ನಿರಂತರತಾಂ ರಕ್ಷಿತುಂ ಅಥ ವಿಶ್ವಸ್ಯ ಸರ್ವೇಭ್ಯಃ ಭಾಗೇಭ್ಯಃ ಚ ಪ್ರತಿಭಾಃ ಆಕರ್ಷಿತುಂ ಸಮರ್ಥಂ ಸುದೃಢಂ ಅಂತರಿಕ್ಷ ಕ್ಷೇತ್ರೀಯಂ ಪಾರಿತಂತ್ರಂ ನಿರ್ಮಾತುಂ ಪ್ರೇರಿತವಾನ್. ಅಸೌ ಉಕ್ತವಾನ್ ಯತ್ ದೇಶೆ ಅನುಕೂಲಂ ವಾತಾವರಣಂ ನಿರ್ಮಾತವ್ಯಂ ಯತ್ರ ವಿಶ್ವಸ್ಯ ಸರ್ವೇಭ್ಯಃ ಭಾಗೇಭ್ಯಃ ಜನಾಃ ಅಂತರಿಕ್ಷ ಕ್ಷೇತ್ರೆ ಸ್ವವೃತ್ತಿಂ ಭವಿಷ್ಯಂ ಚ ನಿರ್ಮಾತುಂ ಭಾರತಂ ಪ್ರಾಥಮಿಕತಯಾ ಗಂತವ್ಯ ಸ್ಥಾನಂ ಇತಿ ಪಶ್ಯೇಯುಃ.
2: दुनिया भारतीय स्टार्टअप को खोजती होगी भाई कौन है इसमें, तो ये जब ब्रेक थ्रू होता है तो तुरंत लोगों का ध्यान जाता है. बहुत लोगों को हमें जोड़ना है. हमें ऐसा एक औरा खड़ा कर देना चाहिए कि इस फील्ड में दुनिया भर के लोगों को जिंदगी बनानी है, हिंदुस्तान जाओ, भारत की कोई स्टार्टअप से जुड़ जाओ, भारत की कोई स्पेस एजेंसी से जुड़ जाओ. मैं पक्का मानता हूं जी, पूरा टैलेंट पूल जो है एक मैग्नेट की तरह आपके कारण हम खींच सकते हैं.
1: ಶ್ರೀ ಮೋದಿ ಉಕ್ತವಾನ್ ಯತ್ ವ್ಯಯಸ್ಯ ದೃಷ್ಟ್ಯಾ ಭಾರತಂ ಅತ್ಯಂತಂ ಪ್ರತಿಸ್ಪರ್ಧಾಕ್ಷಮಂ ಅಸ್ತಿ, ಅಥ ಚ ಅತ್ರ ಗುಣವತ್ತಾಪೂರ್ಣಾಃ ಪ್ರತಿಭಾಃ ಸಂತಿ, ಯಾಸು ಸಂಕಟ ಸ್ವೀಕರಣಸ್ಯ ದೃಢಾ ಕ್ಷಮತಾ ವರ್ತತೆ. ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಏತಯೋಃ ವಿಶೇಷತಯೋಃ ಸಂಯೋಗೇನ ಭಾರತಂ ವೈಶ್ವಿಕೆ ಅಂತರಿಕ್ಷ ಕ್ಷೇತ್ರೆ ಶೀಘ್ರಮೇವ ಶ್ರೇಷ್ಠ ಸ್ಥಾನಂ ಸ್ಥಾಪಯಿತುಂ ಸಮರ್ಥಮಸ್ತಿ.
2: एक नए क्षेत्र में साहस दिखाया है. मेरा एक मत रहा कि जो भी हम निर्णय करें हम उसमें कंसिस्टेंट रहे, बदलाव न करें, ताकि कोई भी रिस्क लेना चाहता है तो उसको भरोसा रहे. और ये विश्वास पैदा करने का हमारा प्रयास है. दुनिया भारतीय स्टार्टअप को खोजती होगी भाई कौन है इसमें, तो ये जब ब्रेक थ्रू होता है तो तुरंत लोगों का ध्यान जाता है. कॉस्ट में हम कॉम्पिटिटिव है और रिस्क टेकिंग कैपेसिटी हमारे देश के लोगों की वैसे भी ज्यादा होती है, और उसके कारण हम बहुत तेजी से अपनी जगह बना सकते हैं.

ಇಂದಿನ ಈ ಜಗತ್ತಿನಲ್ಲಿ ನಾವು ಬೇರೆಯವ್ರಿಗೆ ಸಮಯ ಕೊಡೋದೆ ಕಡಿಮೆ ಆಗೋಗ್ಬಿಟ್ಟಿದೆ. ಈ ಡಿಜಿಟಲ್ ವರ್ಲ್ಡ್ ನಲ್ಲಿ ಭಾವನಾತ್ಮಕ ಸಂಪರ್ಕವೇ ಇಲ್ಲದಿರೋಂತಹ ಜಗತ್ನಲ್ಲಿ ಭಾವನಾತ್ಮಕ ಲಭ್ಯತೆಯು ಅಪರೂಪ ಮತ್ತು ಅಮೂಲ್ಯವಾದದ್ದು. ಮನಸ್ಸು ಬಯಸೋದು ಇದನ್ನೇ ಅಲ್ವಾ?

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 ಕೆಪಿಎಸ್ ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ. ಹಾಗೂ ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕೆಪಿಎಸ್ ಶಾಲೆಗಳನ್ನು ಸಮಗ್ರವಾಗಿ ಉನ್ನತೀಕರಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯ ಅಕ್ಷರಾಭ್ಯಾಸದಿಂದ 12ನೇ ತರಗತಿಯವರೆಗೆ ಆಧುನಿಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲವೂ ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿರುತ್ತದೆ. ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲೆಗೆ ತಲುಪಲು ಸಂಪೂರ್ಣ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಇರುತ್ತದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಅಂಕಗಳನ್ನು ಬೆನ್ನತ್ತದೆ, ಸಂಸ್ಕಾರ ಮತ್ತು ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಕೇವಲ ಅಂಕಗಳನ್ನು ಗಳಿಸುವ ಸ್ಪರ್ಧಾತ್ಮಕ ಮನೋಭಾವಕ್ಕಿಂತ ನೈತಿಕತೆ ಹಾಗೂ ಸಂಸ್ಕಾರತೆಯ ಶಿಕ್ಷಣವನ್ನು ನೀಡುವುದು ಇಂದಿನ ಸಮಾಜದ ಅತ್ಯಗತ್ಯವಾಗಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೌಶಲ್ಯಾಭಿವೃದ್ಧಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಅವರು ತಿಳಿಸಿದರು. ವಾಲ್ಮೀಕಿ ನಿಗಮದ ಹಣ ಅಕ್ರಮ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕೈಗೊಳ್ಳಲಾಗಿರುವ ಹೋರಾಟ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದಕ್ಕೆ ಜೆಡಿಎಸ್ ಸಹಕಾರ ನೀಡಲಿದೆ ಎಂದು ಪಕ್ಷದ ಧುರೀಣ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಾಳೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು. ಸ್ವಾತಂತ್ರ್ಯ ಉದ್ಯಾನದಿಂದ ಪ್ರತಿಭಟನೆ ಆರಂಭಿಸಿ ವಿಧಾನಸೌಧಕ್ಕೆ ಕಾರ್ಯಕರ್ತರು ಮುತ್ತಿಗೆ ಹಾಕಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹಗಲು ರಾತ್ರಿ ಪ್ರತಿಭಟನೆ ನಡೆಸುತ್ತಿದೆ. ಹಗರಣ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವುದರಿಂದ ಹೆದರಿರುವ ಆಡಳಿತ ಪಕ್ಷ ವಿಪಕ್ಷಗಳ ವಿರುದ್ಧವೇ ಪ್ರತಿಭಟನೆ ಮಾಡಲು ಮುಂದಾಗಿದ್ದು ಸತ್ಯ ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದೆ ಎಂದು ಆಪಾದಿಸಿದರು. ಮುಖ್ಯಮಂತ್ರಿಯವರು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದು ನೈಸ್ ಮತ್ತು ಬಿಡದಿ ವಿಷಯ ಚರ್ಚೆಗೆ ಅವಕಾಶ ಕಲ್ಪಿಸಲಿದ್ದಾರೆ ಎನ್ನುವ ಆಶಾಭಾವನೆ ಇದೆ ಎಂದು ಆರ್ ಅಶೋಕ ಹೇಳಿದರು. ಕರ್ನಾಟಕ ನಾಟಕ ಅಕಾಡೆಮಿ ಕೊಡಮಾಡುವ 2026-27 ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಧಾರವಾಡದ ಹಿರಿಯ ರಂಗ ನಿರ್ದೇಶಕಿ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ ಆಯ್ಕೆಯಾಗಿದ್ದಾರೆ. ವಿಶ್ವೇಶ್ವರಿ ಅವರು ಉತ್ತರ ಕರ್ನಾಟಕದ ಏಕೈಕ ಮಹಿಳಾ ನಿರ್ದೇಶಕಿಯಾಗಿ ರಾಜ್ಯ ಹೊರರಾಜ್ಯದಲ್ಲಿ ತರಬೇತಿ ಶಿಬಿರ ನಡೆಸಿ 40ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಹಾಗೂ 10ಕ್ಕೂ ಹೆಚ್ಚು ರೇಡಿಯೋ ನಾಟಕಗಳ ಜೊತೆಗೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸುಮಾರು 40 ವರ್ಷಗಳಿಂದ ನಾನು ಈ ರಂಗಭೂಮಿ ಹಾಗೂ ಜನಪದ ಕಲಾ ಪ್ರಕಾರಗಳಲ್ಲಿ ತೊಡಗಿಕೊಂಡಿದ್ದು ಈ ಸಲ ನನಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಅನ್ಸದ. ಹೆಣ್ಮಕ್ಳು ನಾಟಕಕ್ಕೆ ಬಂದ್ರೆ ಮೂಗು ಮುರಿಯುವಂತ ಕಾಲ ಇತ್ತು ಅವಾಗ. ಆದ್ರೂ ಕೂಡ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲರ ಒಂದು ಪ್ರೋತ್ಸಾಹದಿಂದ ನಾನು ನೀನಾಸಂ ಸೇರ್ಕೊಂಡು ಹವ್ಯಾಸಿ ರಂಗಭೂಮಿಗೆ ಕಾಲಿಟ್ಟೆ. ಅನೇಕ ಸಂಘಟನೆಗಳಾಗಿರಬಹುದು, ನಾಟಕ ಅಕಾಡೆಮಿ ಆಗಿರಬಹುದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರಬಹುದು, ನನ್ನನ್ನ ಖುದ್ದಾಗಿ ಕರೆದು ರಂಗ ತರಬೇತಿ ಶಿಬಿರಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು.
0: ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ 2024-25 ಮತ್ತು 2025-26 ಕುಶಲ ಕಲಾ ರಾಜ್ಯ ಪ್ರಶಸ್ತಿ ಮತ್ತು ಪ್ರಶಂಸನಾ ಪತ್ರ ನೀಡಲು 20 ಕಲಾವಿದರನ್ನು ಆಯ್ಕೆ ಮಾಡಿದೆ. ವಿಜಯನಗರ ಸಾಮ್ರಾಜ್ಯ ಕಾಲದ ಕರಕುಶಲ ಕಲೆಯಾಗಿರುವ ಕಿನ್ನಾಳ ಕಲೆಗೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ಅಣ್ಣಪ್ಪ ಏಕಪ್ಪ ಚಿತ್ರಗಾರ, ಆಂಜನೇಯ ಚಿತ್ರಗಾರ ಮತ್ತು ಸಂತೋಷ್ ಕುಮಾರ್ ಚಿತ್ರಗಾರ ಆಯ್ಕೆಯಾಗಿದ್ದಾರೆ. ಈ ಕುರಿತಂತೆ ಸಂತೋಷ್ ಚಿತ್ರಗಾರ ಅವರು ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಕರ್ನಾಟಕ ರಾಜ್ಯ ಕರಕುಶಲ ನಿಗಮದ ಪ್ರಶಸ್ತಿ ನಮಗೂ ಹಾಗೂ ನಮ್ಮ ತಂದೆಯವರಿಗೂ ಒಂದೇ ಸಾರಿ ಸಿಕ್ಕಿರುವುದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ತಂದೆಯವರಿಗೆ ಈಗಾಗಲೇ 60 ವರ್ಷಗಳಾಗಿದೆ. ಅವರು ಸುಮಾರು 45 ವರ್ಷಗಳಿಂದ ಈ ಕಲೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಕಾರಣಾಂತರಗಳಿಂದ ಪ್ರಶಸ್ತಿ ತಡವಾಗಿ ದೊರಕಿದೆ, ಆದರೂ ಅವರು ತುಂಬಾ ಖುಷಿಯಾಗಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಿನ್ನಾಳ ಕಲೆಗೆ ತುಂಬಾ ಒಳ್ಳೆ ಪ್ರಶಂಸನೆ ಸಿಗ್ತಾ ಇದೆ. ಸರ್ಕಾರ ಇನ್ನಷ್ಟು ಈ ಕಲೆಗೆ ಪ್ರೋತ್ಸಾಹ ಕೊಟ್ಟು ಇನ್ನಷ್ಟು ಬೆಳೆಸಬೇಕೆಂದು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀನಿ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ರಾತ್ರಿ ಕರಾವಳಿಯ ಕಾವಲು ಪಡೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ನವಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಜನ ಮೀನುಗಾರರನ್ನು ಯಶಸ್ವಿಯಾಗಿ ಸಂರಕ್ಷಿಸಿದೆ. ನವಮಂಗಳೂರಿನಿಂದ 20 ನಾವಿಕ ಮೈಲಿ ದೂರದಲ್ಲಿ 9 ಜನರಿದ್ದ ಮೀನುಗಾರ ನೌಕೆ ಇಂಜಿನ್ ವೈಫಲ್ಯದಿಂದ ಸಂಕಷ್ಟದಲ್ಲಿತ್ತು. ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣದಲ್ಲಿ ಸಿಲುಕಿದವರನ್ನು ಭಾರತೀಯ ಕರಾವಳಿ ಕಾವಲು ಪಡೆಯ C-447 ಹಡಗು ಗುರುತಿಸಿ ಎಲ್ಲಾ 9 ಜನರನ್ನು ಸುರಕ್ಷಿತವಾಗಿ ಹಳೆ ಮಂಗಳೂರು ಬಂದರಿಗೆ ತಲುಪಿಸಿದೆ ಎಂದು ಕಾವಲು ಪಡೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಸೊರಬ ತಾಲೂಕಿನ ಆನವಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನ ಮತ್ತು ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ನಿರ್ಮಿಸಲು ಉದ್ದೇಶಿಸಲಾಗಿರುವ 3 ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಭೂಮಿಪೂಜೆ ನೆರವೇರಿಸಿದರು. ಒಟ್ಟು ಸುಮಾರು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ರಂಗಮಂದಿರ ನಿರ್ಮಾಣ, ನೇರಲಿಗೆ ಗ್ರಾಮದ ರಸ್ತೆ ಅಭಿವೃದ್ಧಿ ಹಾಗೂ ಸಮುದಾಯ ಶೌಚಾಲಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಸಚಿವರು, ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೆಪಿಎಸ್ ಶಾಲೆಗಳಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಶಾಲಾ ವಾಹನದ ವ್ಯವಸ್ಥೆ ಮಾಡಲಾಗುವುದು ಎಂದು ಘೋಷಿಸಿದರು. ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ವಿಶೇಷವಾಗಿ ಕೆಪಿಎಸ್ ಶಾಲೆಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ಬರ್ನಿಂಗ್ ಮಿಷನ್ ಸ್ಥಾಪಿಸುವ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಯೋಜನೆ ರೂಪಿಸಿ ಜಾರಿಗೆ ತರಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಸಾಧನೆಯನ್ನು ಗೌರವಿಸಿ ಪ್ರೋತ್ಸಾಹಿಸುವುದು ಸಮಾಜದ ಭವಿಷ್ಯವನ್ನು ರೂಪಿಸುವ ಮಹತ್ವದ ಕಾರ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶದ ಸ್ವಾತಂತ್ರ್ಯ, ಸ್ವಾಭಿಮಾನ ಹಾಗೂ ನಾಡಿನ ಗೌರವಕ್ಕಾಗಿ ಹೋರಾಡಿದ ಅಪ್ರತಿಮ ವೀರ ಸೇನಾನಿಯಾಗಿದ್ದಾರೆ. ಅವರ ಆದರ್ಶ ಹಾಗೂ ಹೋರಾಟದ ಸಂದೇಶವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಚಿವರು ಹೇಳಿದರು. ಧಾರವಾಡದ ರೇವಣಸಿದ್ದೇಶ್ವರ ಮಠದ ಬಸವರಾಜ ದೇವರು ಮನಸೂರು ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು.

ರಾಜ್ಯದಲ್ಲಿ ಕಬ್ಬಿನ ಇಳುವರಿ ಗಣನೀಯವಾಗಿ ಕುಸಿದಿದ್ದು ಬೆಳೆ ನಷ್ಟ ಮತ್ತು ಉತ್ಪಾದನಾ ವೆಚ್ಚದಿಂದಾಗಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಈ ಬಿಕ್ಕಟ್ಟನ್ನು ನಿವಾರಿಸಲು ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರ್ ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭವಾಗಲಿದೆ. ಪಂದ್ಯಾವಳಿ ಇದೇ 78ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 ಕೆಪಿಎಸ್ ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ. ಹಾಗೂ ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನಾನು ನನ್ನ ಹೆಂಡತಿ ಚಿತ್ರದ ಗೀತೆನ ಈಗಷ್ಟೇ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಹಂಸಲೇಖ್ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ. ಇನ್ನೀಗ ಮೂಡಿ ಬರ್ತಾ ಇದೆ ಈ ಹೊತ್ತಲ್ಲಿ ಜಾಯ್ ಮಾರುತಿ 800 ಚಿತ್ರದ ಟೈಟಲ್ ಟ್ರ್ಯಾಕ್. ಇಂದು ನಾಗರಾಜ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚೇತನ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ ಇದೆ ಈ ಗೀತೆಗೆ. ಕೇಳ್ತಾರಿ ಕನ್ನಡ ಕಾಮನಬೆಲ್ಲು 101.3 ಮೆಗಾಹರ್ಟ್ಸ್.

ಆಕಾಶವಾಣಿ ಎಫ್ಎಂ ರೇನ್ಬೋ. ಇನ್ನೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಬ್ರೋಕೋಲಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬ್ರೊಕೊಲಿ ಬೆಳೆ ಬೇಸಾಯದ ವೈಜ್ಞಾನಿಕ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿರುವ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಇವತ್ತು ನಮಗೆ ಬ್ರೊಕೊಲಿ ಬೆಳೆ ಬೇಸಾಯದಲ್ಲಿ ಏನೇನು ವೈಜ್ಞಾನಿಕ ಕ್ರಮಗಳಿದ್ದಾವೆ, ಬ್ರೊಕೊಲಿ ಬೆಳೆಯಿಂದ ನಮಗೆ ಏನೇನು ಆರೋಗ್ಯಕ್ಕೆ ಉತ್ತಮವಾದ ಗುಣಮಟ್ಟದ ಸತ್ವ ಸಿಗ್ತದೆ, ಮತ್ತೆ ವೈಜ್ಞಾನಿಕವಾಗಿ ಅದನ್ನ ಯಾವ ತರ ಬೆಳೆ ಬೇಸಾಯ ಮಾಡೋದ್ರಿಂದ ನಮ್ಮ ರೈತರಿಗೆ ಹೆಚ್ಚಿನ ಆದಾಯ ಸಿಗಬಹುದು, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ಬೇಕು. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ,
7: ಖಂಡಿತವಾಗ್ಲು ಸರ್. ಸೊ ಈ ದಿನ ಒಂದು ಒಳ್ಳೆ ರೀತಿಯಾದಂತಹ ಟಾಪಿಕ್ ಇದೆ, ಬಂದ್ಬಿಟ್ಟು ಬ್ರೊಕೊಲಿ. ಬ್ರೊಕೊಲಿ ಅಂತಂದ್ರೆ ಎಲ್ರಿಗೂ ನಮ್ಮ ಬೆಂಗಳೂರು ಸುತ್ತಮುತ್ತ ಭಾಗದ ಜನಗಳಿಗೆ ಇದು ತುಂಬಾ ಚಿರಪರಿಚಿತ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಬೆಳೆ ಏನಾಗಿದೆ, ಒಂದು ಹೂಕೋಸು ಬೆಳೆಗೆ ಪರ್ಯಾಯ ಬೆಳೆ ಅಂತ ನಾವು ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಎರಡು ನೋಡೋದಕ್ಕೆ ಸೇಮ್ ಆಗಿರುತ್ತೆ. ಬ್ರೊಕೊಲಿ ಅಂದ್ರೆ ಇದು ಹಸಿರು ಕಲರ್ ಇರುತ್ತೆ, ಮತ್ತೆ ಹೂಕೋಸು ಅನ್ನೋದು ಬಿಳಿ ಕಲರ್ ಇರುತ್ತೆ. ಏನಾಗಿದೆ ಅಂದ್ರೆ ಪ್ರಸ್ತುತ ದಿನಗಳು ಏನಾಗಿದೆ, ಹೂಕೋಸಿಗೆ ಯಥೇಚ್ಛವಾದಂತಹ ರೋಗ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಇದೆ. ಅದ್ರ ಬದಲಾಗಿ ಈ ಒಂದು ಬ್ರೊಕೊಲಿ ಬೆಳೆನ ತಾವೆಲ್ಲ ಸೇವನೆ ಮಾಡಿದ್ರೆ ಏನಾಗುತ್ತೆ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಒಂದು ಬೆಳೆಗೆ ಬರುವಂತಹ ರೋಗ ಕೀಟ ಮತ್ತೆ ತುಂಬಾ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಬೆಳೆನ ಯಾವಾಗ ಬೆಳಿಬೇಕು ಅಂತಂದ್ರೆ, ಸೊ ತಂಪಾದ ವಾತಾವರಣದಲ್ಲಿ, ಅಂತಂದ್ರೆ ಚಳಿಗಾಲಕ್ಕೆ ತುಂಬಾ ಸೂಕ್ತವಾಗಿರುವಂತಹ ಬೆಳೆ ಅಂತ ನಾವು ಇದನ್ನ ಕರಿಬಹುದಾಗಿದೆ. ಸೊ ಮತ್ತೆ ಈ ಒಂದು ಬೆಳೆನ ಯಥೇಚ್ಛವಾಗಿ ಬೆಳೀತಾ ಇರೋದು ಎಲ್ಲಿ ಅಂತಂದ್ರೆ, ನಮ್ಮ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಈ ಒಂದು ಬೆಳೆ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಯಾಕಂದ್ರೆ ಮಾರುಕಟ್ಟೆಗೆ ತುಂಬಾ ಸಮೀಪ ಇರುವ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಈ ಒಂದು ಬೆಳೆ ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ಈಸಿಯಾಗಿ ಇದನ್ನ ಸೇಲ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ.
6: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಬ್ರೊಕೊಲಿ ಬೆಳೆಯ ಮಹತ್ವದ ಬಗ್ಗೆ ಮತ್ತೆ ಸುಧಾರಿತ ಬೇಸಾಯದ ಕ್ರಮದ ಬಗ್ಗೆ ತಿಳಿಸ್ಕೊಡಿ.
7: ಸೊ ಖಂಡಿತವಾಗ್ಲೂ ಸರ್, ಈ ಬೆಳೆಯನ್ನ ಈ ಒಂದು ಬ್ರೊಕೊಲಿನ ನಾವು ಸೇವನೆ ಮಾಡಿದ್ರೆ ಏನಾಗುತ್ತೆ, ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ಒಂದು ವಿದೇಶಿ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ, ಅಥವಾ ಎಕ್ಸಾಟಿಕ್ ವೆಜಿಟೇಬಲ್ ಕ್ರಾಪ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಈ ಬೆಳೆಯಲ್ಲಿ ಅಥವಾ ಈ ಒಂದು ತರಕಾರಿಯಲ್ಲಿ ಏನಾಗಿದೆ, ಹೆಚ್ಚಿನ ರೀತಿಯಂತಹ ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ನಾರಿನಂಶ ಜಾಸ್ತಿ ಇರ್ಬೋದು, ಕ್ಯಾಲ್ಸಿಯಂ, ಕಬ್ಬಿಣ, ಈ ರೀತಿ ಅನೇಕ ಖನಿಜಾಂಶಗಳಿಂದ ನಾವೆಲ್ಲ ಕಾಣಬಹುದಾಗಿದೆ. ಸೊ ಒಟ್ಟಾರೆಯಾಗಿ ಏನಾಗುತ್ತೆ, ಈ ಒಂದು ಬೆಳೆಯ ಈ ಒಂದು ತರಕಾರಿಯ ಸೇವನೆಯಿಂದ ಏನಾಗುತ್ತೆ, ದೇಹದ ಒಂದು ಆರೋಗ್ಯ ತುಂಬಾ ಸದೃಢತೆಯನ್ನು ಕಾಣ್ತಾ ಹೋಗುತ್ತೆ. ಜೊತೆಗೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಏನಾಗುತ್ತೆ, ಜೀರ್ಣಕ್ರಿಯೆ ತುಂಬಾ ಅನುಕೂಲ ಆಗ್ಬಿಟ್ಟು ಮಲಬದ್ಧತೆಯ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಬಹುದಾಗಿದೆ. ಇದರ ಜೊತೆಗೆ

0: ಇದೆ. ಮತ್ತೊಂದೇನು ಅಂತಂದ್ರೆ, ಈ ಒಂದು ಬ್ರಕೋಲಿಯಿಂದ ಹಲವಾರು ರೀತಿಯಾದಂತಹ ಖಾದ್ಯಗಳನ್ನ ತಯಾರು ಮಾಡ್ತಾ ಹೋಗ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ತಾವೇನ್ ಮಾಡ್ತೀರಾ, ಯಾವುದೇ ಒಂದು ಊಟವನ್ನು ಆರ್ಡರ್ ಮಾಡೋಕೆ ಮುಂಚೆ ಏನ್ ಮಾಡ್ತೀರಾ, ಒಂದು ಸೂಪ್ನ ಕುಡಿತಾ ಹೋಗ್ತೀರಾ. ಅದರಲ್ಲೂ ಒಂದೇ ಈ ಒಂದು ಬ್ರಕೋಲಿ ಸೂಪ್ನ ಮಾಡ್ಕೋಬಹುದಾಗಿದೆ. ಸಲಾಡ್ಸ್ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಒಣಗಿಸಿದ ಬ್ರಕೋಲಿ ಆಗಿರ್ಬೋದು, ಮತ್ತೆ ಬ್ರಕೋಲಿ ಪುಡಿನ ಈ ತರ ಮಾಡಿಕೊಂಡು ನಮಗೆ ಅನುಕೂಲಕ್ಕೆ ತಕ್ಕ ರೀತಿಯಲ್ಲಿ ಇದನ್ನ ನಾವು ಉಪಯೋಗ ಮಾಡೋಕೆ ತುಂಬಾ ಅನುಕೂಲ ಆಗ್ತಾ ಹೋಗ್ತದೆ. ಸೊ ಮತ್ತೆ ಇನ್ನೊಂದೇನಂದ್ರೆ, ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಬೆಳೆ ಟೋಟಲ್ ಆಗಿ 45-50 ದಿನಗಳಲ್ಲಿ ಆಗುತ್ತೆ, ಈ ಕ್ರಾಪ್ ಮುಗಿದೋಗುತ್ತೆ. ಏನಾಗುತ್ತೆ, ರೈತರಿಗೆ ಖರ್ಚು ಕಡಿಮೆ ಆಗುತ್ತೆ, ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಒಂದೊಂದು ತಿಂಗಳದೊಳಗೆ ಬೆಳೆನ ನೀವು ಕಟಾವು ಮಾಡಬಹುದು,
0: ಖಂಡಿತವಾಗ್ಲೂ ಮಾಡಬಹುದು. ಸೊ ನಾರ್ಮಲ್ ಆಗಿ ನಾವು ಹೂಕೋಸು ಬೆಳೆ ಬೆಳಿಬೇಕು ಅಂತಂದ್ರೆ ತುಂಬಾ ನಾವು ಕೀಟನಾಶಕಗಳ ಸಿಂಪರಣೆ ಮಾಡಬೇಕಾಗುತ್ತೆ. ಒಂದು ಎಕರೆ ಕನಿಷ್ಠ ಅಂದ್ರೆ ಕೂಡ 1.5-2 ಲಕ್ಷ ರೂಪಾಯಿ ಖರ್ಚಾಗ್ತಾ ಹೋಗುತ್ತೆ. ಈ ಬೆಳೆಗೆ ಜಾಸ್ತಿ ಖರ್ಚಾಗಲ್ಲ, ಕನಿಷ್ಠ ಅಂದ್ರೆ ಕೂಡ ಒಂದು 50,000-70,000 ರೂಪಾಯಿ ಕಂಪ್ಲೀಟ್ ಆಗಿ ತಗೋಬಹುದು.
1: ತಾವು ಹೇಳಿದಂಗೆ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈ ಒಂದು ಕ್ವಾಲಿಫ್ಲವರ್ ಅಥವಾ ಹೂಕೋಸು ಏನಂತೇವಲ್ಲ, ಇದಕ್ಕೆ ಇಲ್ದಿದ್ದ ಕೀಟ ಬೆನ್ ಹತ್ತವೆ, ಇಲ್ದಿದ್ದ ರೋಗ ಈ ಗಿಡಕ್ಕೆ ಬೆನ್ ಹತ್ತವೆ. ಹಂಗಾಗಿ ರೈತರು ಈ ಒಂದು ಕ್ವಾಲಿಫ್ಲವರು ಬೆಳೆಯೋದು ಅದು ಬೇಕು. ಯಾಕಂದ್ರೆ ಈಗ ಮಾರುಕಟ್ಟೆಯಲ್ಲಿ ಗೋಬಿ ಮಂಚೂರಿ ತಿನ್ನಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಆದರೆ ಕ್ವಾಲಿಫ್ಲವರ್ ಇದು ಹೂಕೋಸು ಇದಕ್ಕೆ ಅಷ್ಟೇ ಕೀಟಗಳು ಕೂಡ ಬೆನ್ನು ಹತ್ತವೆ. ನಾವು ಹೇಗೆ ಗೋಬಿ ಮಂಚೂರಿ ಬೆನ್ನು ಹತ್ತೇವೋ ಹಾಗೆ ಈ ಕ್ವಾಲಿಫ್ಲವರ್ ಒಂದು ಸಸ್ಯ ಕಂಡ್ರೆ ಸಾಕು, ಈ ಇಲ್ಲಿದ್ದ ರೋಗಗಳು ಅದು ಆಕರ್ಷಣೆ ಆಗ್ತವೆ. ಏನ್ ಕಾರಣ ಇರ್ಬೋದು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಅದ್ರ ರುಚಿನ ಹೆಂಗೆ?
0: ಏನ್ ಆತರ ಅಲ್ಲ ಸರ್, ಯಾವುದೇ ಒಂದು ಬಿಳಿ ಕಲರ್ ಏನಾಗುತ್ತೆ ಜಾಸ್ತಿ ಈ ರೀತಿ ಅಟ್ರಾಕ್ಷನ್ ಆಗಿರೋದ ನೋಡಬಹುದಾಗಿದೆ. ಉದಾಹರಣೆ ಕೀಟಗಳು ಏನಾಗುತ್ತೆ, ಜಾಸ್ತಿ ಅಟ್ರಾಕ್ಷನ್ ಯೆಲ್ಲೋ ಕಲರ್ ಇದೆ. ಸೊ ಅದು ಬಿಟ್ಟರೆ ವೈಟ್ ಕಲರ್ ಗೆ ಜಾಸ್ತಿ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಮತ್ತೆ ಇದು ತುಂಬಾ ಏನಾಗಿರುತ್ತೆ, ತುಂಬಾ ಮೃದುವಾಗಿರೋದ್ರಿಂದ ಈಸಿಯಾಗಿ ಆ ಕೀಟಗಳ ಒಂದು ಆಕರ್ಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಈಗ ನೋಡಿ, ತಾವು ಕ್ವಾಲಿಫ್ಲವರು ಬೆಳಗಿನ ಕಲರ್ ಇರುತ್ತೆ, ಆದರೆ ಬ್ರೊಕೊಲಿ ಇದು ಕ್ವಾಲಿಫ್ಲವರ್ ತರನೇ ಆದರೆ ಇದು ಫುಲ್ ಹಸಿರಾಗಿರುತ್ತೆ.
0: ಈ ಹಸಿರು ಕಲರ್ ಆಗಿರುತ್ತೆ, ಬರುವಂತಹ ರೋಗ ಕೀಟಗಳ ಸಂಖ್ಯೆ ಕಡಿಮೆ ಇರುತ್ತೆ. ನೀವು ನಾರ್ಮಲ್ ಆಗಿ ಹೂಕೋಸು ಬೆಳಿಬೇಕು ಅಂದರೆ 7-8 ಸ್ಪ್ರೇನ ಮಾಡಬೇಕಾಗತ್ತೆ. ಈ ಒಂದು ಬ್ರಕೋಲಿ ಬೆಳೆ ಬೆಳೆಯೋದಕ್ಕೆ ಒಂದು 2-3 ಸ್ಪ್ರೇಯಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಗಿಡವನ್ನು ನಾವು ಕೊಯ್ಲು ಮಾಡಬಹುದಾಗಿದೆ. ಇದನ್ನ ಕೊಯ್ಲು ಮಾಡಿಬಿಟ್ಟು ನೀವು ಮಾರಾಟವನ್ನು ಮಾಡಬೇಕಾಗಿದೆ. ಮತ್ತೊಂದು ರೈತರು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಸರಿಯಾದ ಸಮಯದಲ್ಲಿ ನೀವು ಅದನ್ನ ಕೊಯ್ಲು ಮಾಡಬೇಕು. ಸ್ವಲ್ಪ ಲೇಟಾಗಿ ಕೊಯ್ಲು ಮಾಡಿದ್ರೆ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗ್ತದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ನಾವು ಕ್ವಾಲಿಫ್ಲವರ್ ಬಿಟ್ಟು ನಾವೀಗ ಬ್ರೊಕೊಲಿ ಬೆಳೆ ಅಂದರೆ ಬ್ರೊಕೊಲಿ ತರಕಾರಿಯನ್ನಾಗಿ ಉಪಯೋಗಿಸೋದು ಜಾಸ್ತಿ ಮಾಡ್ತಾ ಇದ್ದೇವೆ. ಇದು ಹಸಿರು ಕೂಡ ರುಚಿನೂ ಕೂಡ ಜಾಸ್ತಿ ಇದೆ, ಇದರಲ್ಲೂ ಪೋಷಕಾಂಶಗಳು ಕೂಡ ಜಾಸ್ತಿ ಇರ್ಬೋದಲ್ಲ, ಏನೇನು ಇರ್ತದೆ ಇದ್ರ ಬಗ್ಗೆನೂ ಹೇಳಿ.
0: ಸೊ ಖಂಡಿತವಾಗ್ಲೂ ಸರ್, ಈ ಒಂದು ಬ್ರಕೋಲಿ ಬೆಳೆಯಲ್ಲಿ ಪೋಷಕಾಂಶಗಳ ಆಗರ ಅಂತ ನಾವು ಕರಿಬಹುದು. ಯಾಕೆಂತಂದ್ರೆ ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇದೆ, ವೈಟಮಿನ್ ಕೆ ಜಾಸ್ತಿ ಇದೆ, ಅದರಲ್ಲೂ ಕೂಡ ಈ ಒಂದು ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ, ಫೋಲಿನ್ ಅಂತ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಕಬ್ಬಿಣ, ಪೊಟ್ಯಾಸಿಯಂ ಇತರ ಖನಿಜಾಂಶಗಳು ಹೆಚ್ಚಾಗಿರೋದನ್ನ ನಾವು ಕಾಣಬಹುದಾಗಿದೆ. ಸೊ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಸೊ ಒಂದು ದೇಹದ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಒಂದು ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ಬ್ರಕೋಲಿಯಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಗಿ ರೀತಿಯಲ್ಲಿ ಆಗ್ಬಿಟ್ಟು ಸೊ ಮಲಬದ್ಧತೆಯ ಸಮಸ್ಯೆಯನ್ನ ನಿವಾರಣೆಯನ್ನ ನಾವೆಲ್ಲ ನೋಡಬಹುದಾಗಿದೆ.
1: ಹಾಗಾಗಿ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇದರಲ್ಲಿ ದೊರಕ್ತವೆ. ಔಷಧೀಯ ಗುಣಗಳ ಬಗ್ಗೆ ನಾವು ಕೇಳಿದ್ದೇವೆ, ಯಾವ್ಯಾವ ಔಷಧೀಯ ಗುಣಗಳು ಇರಬಹುದು ಇದರಲ್ಲಿ?
0: ಖಂಡಿತವಾಗ್ಲೂ ಈ ಒಂದು ಕ್ವಶನ್ ಆನ್ಸರ್ ಮಾಡಲೇಬೇಕು, ಯಾಕಂದ್ರೆ ರೈತರೇ ಆಗಲಿ ಅದು ಗ್ರಾಹಕರಿಗೆ ಪ್ರಮುಖವಾಗಿ ಬೇಕಾಗಿರೋದೆ ಔಷಧೀಯ ಗುಣಗಳ ಬಗ್ಗೆ. ನಾನು ಆಗ್ಲೇ ಹೇಳಿದಂಗೆ, ಮೊದಲೇದಾಗಿ ಈ ಒಂದು ತರಕಾರಿಗೆ ಏನಾಗುತ್ತೆ ಅಂದ್ರೆ ಕೀಟನಾಶಕಗಳ ಸಿಂಪರಣೆ ತುಂಬಾ ಕಡಿಮೆ ಇರುತ್ತೆ. ಇದರಿಂದ ಏನಾಗುತ್ತೆ, ನಾವು ತಿನ್ನುವಂತ ಆಹಾರ ಉತ್ತಮ ರೀತಿಯಿಂದ ಆಹಾರವನ್ನು ತಿನ್ನೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಇದರಿಂದ ತಿನ್ನುವಂತ ಆಗುವಂತ ಅನುಕೂಲಗಳು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮೊದಲೇದಾಗಿ ಕ್ಯಾನ್ಸರ್ ನಿರೋಧಕ ಅಂತ ಕರಿತಾ ಹೋಗ್ಬೋದು. ಈ ಒಂದು ಬ್ರಕೋಲಿ ತಿನ್ನಾಗುತ್ತೆ ಕ್ಯಾನ್ಸರ್ ರೋಗ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಬ್ರಕೋಲಿಯಲ್ಲಿರುವಂತಹ ಸಲ್ಫರಾಫಿನ್ ಮತ್ತು ಇಂಡೋಲ್-3 ಕಾರ್ಬನ್ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ತಟಸ್ಥಗೊಳಿಸ್ಬಿಡುತ್ತೆ. ತಟಸ್ಥಗೊಳಿಸಿ ಜೀವಕೋಶಗಳ ಒಂದು ಹಾನಿಯಿಂದ ರಕ್ಷಿಸಲು ಇದು ಸಹಕಾರಿ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಇದು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಯಾಕೆಂದ್ರೆ ಬ್ರೊಕೋಲಿಯಲ್ಲಿರುವಂತಹ ನಾರಿನಾಂಶ ಏನಾಗುತ್ತೆ, ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ರಕ್ತನಾಳಗಳ ಆರೋಗ್ಯವನ್ನ ಇದು ಕಾಪಾಡ್ತಾ ಹೋಗುತ್ತೆ. ಮೂರನೇದು ರಕ್ತದಲ್ಲಿರುವಂತಹ ಸಕ್ಕರೆ ಅಂಶ ಕಮ್ಮಿ ಮಾಡುತ್ತೆ. ಯಾಕೆಂದ್ರೆ ಈ ಒಂದು ಬ್ರಕೋಲಿನಲ್ಲಿ ನಾರಿನಾಂಶ ಇರೋದ್ರಿಂದ ಏನಾಗುತ್ತೆ, ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸುತ್ತೆ. ನಿಧಾನಗೊಳಿಸಿದಾಗ ಏನಾಗುತ್ತೆ, ಗ್ಲುಕೋಸ್ ಇರುವಿಕೆಯನ್ನ ನಿಯಂತ್ರಣ ಸಹಾಯ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ದೇಹಕ್ಕೂ ಅನುಕೂಲ, ಬೆಳವಣಿಗೆಗೂ ಅನುಕೂಲ. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಮೂಳೆಗಳ ಬಲವರ್ಧನೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಒಂದು ಬ್ರಕೋಲಿಯಲ್ಲಿ ಕ್ಯಾಲ್ಸಿಯಂ ಅಂಶ ಏರಳವಾಗಿರೋದ್ರಿಂದ ಏನಾಗುತ್ತೆ, ಮೂಳೆಗಳಿಗೆ ಬಲವನ್ನ ಕೊಟ್ಟಂಗಾಗುತ್ತೆ.
1: ಈ ಹಸಿರು ತರಕಾರಿ ಬೆಳೆ ಬ್ರೊಕೊಲಿ ಬೆಳಿಬೇಕಂದ್ರೆ ಸಾಮಾನ್ಯವಾಗಿ ಯಾವ ಮಣ್ಣು ಇದಕ್ಕೆ ಸೂಕ್ತ ಅಂತೀರಿ?

0: ಮತ್ತೆ ಬೇಸಾಯದ ಕ್ರಮ, ಇದು ಮಹತ್ವವಾಗಿದೆ.
1: ಖಂಡಿತವಾಗ್ಲಿ ಸರ್. ಸೊ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಮಣ್ಣು ಬಹಳ ಮುಖ್ಯ. ಸೊ ಈ ಒಂದು ಬ್ರಕೋಲಿ ಬೆಳೆ ಬೆಳಿಬೇಕು ಅಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಿದ್ರೆ ಏನಾಗುತ್ತೆ, ಈ ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ. ಅದರಲ್ಲೂ ಅಷ್ಟೇ ಮಣ್ಣಿನ ರಸಸಾರ ಒಂದು 6-7 ಇದ್ರೆ ಏನಾಗುತ್ತೆ, ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಈ ಒಂದು ಬೆಳೆ ಬೆಳಿಬೇಕು ಅಂದ್ರೆ ತೇವಾಂಶ ಮುಖ್ಯ, ಬಟ್ ಅದೇ ರೀತಿಯಾಗಿ ನೀರು ನಿಲ್ಲುವಂತಹ ಪ್ರದೇಶ ಇದ್ರೆ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋಲ್ಲ, ಬೆಳೆ ಕುಳಿತು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಒಂದು ಮರಳು ಮಿಶ್ರಿತ ಗೋಟು ಮಣ್ಣಲ್ಲಿ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ತಾವೆಲ್ಲ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಹವಾಗುಣ ಹೆಂಗಿರ್ಬೇಕು, ಹವಾಗುಣ ಅಂತ ನೋಡ್ತಾ ಹೋದ್ರೆ, ಸೊ ನಾನು ಆಗ್ಲೇ ಹೇಳಿದಂಗೆ ಈ ಒಂದು ಬೆಳೆ ಬೆಳೆದಕ್ಕೆ ತಂಪಾದ ಒಂದು ವಾತಾವರಣ ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈ ಒಂದು ಬೆಳೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದು ಯಾವಾಗ ಅಂತಂದ್ರೆ ಜೂನ್ ಮತ್ತೆ ಒಂದು ಚಳಿಗಾಲದಲ್ಲಿ ಬೆಳೀತಾ ಹೋಗ್ತಾರೆ. ಅಂದ್ರೆ ಆಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಒಂದು ಗಿಡವನ್ನ ನಾಟಿ ಮಾಡ್ತಾ ಹೋಗ್ತಾರೆ. ಸರಾಸರಿ ಉಷ್ಣಾಂಶ ಎಷ್ಟಿರಬೇಕು ಅಂದ್ರೆ 15 ಡಿಗ್ರಿ ಟೆಂಪರೇಚರ್ ಗಿಂತ 23 ಡಿಗ್ರಿ ಟೆಂಪರೇಚರ್ ವರೆಗೆ ಇದ್ದಾಗ ಏನಾಗುತ್ತೆ, ಈ ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
0: ಶಾಖ ಪ್ರದೇಶದಲ್ಲಿ ಬೆಳೆಯೋದು ಕಡಿಮೆ.
1: ಹೌದು ಸರ್, ಇನ್ ಕೇಸ್ ಏನಾದ್ರೂ ಟೆಂಪರೇಚರ್ ಗೆ ಜಾಸ್ತಿ ಎಕ್ಸ್ಪೋಸ್ ಆಯ್ತು ಅಂದ್ರೆ ಈ ಗಿಡ ಏನಾಗುತ್ತೆ ಅಂದ್ರೆ ಅಕಾಲಿಕ ಹೂ ಬಿಡ್ತಾ ಹೋಗುತ್ತೆ. ಅಂದ್ರೆ ಸರಿಯಾದ ಟೈಮಲ್ಲಿ ಹೂ ಬಿಡಲ್ಲ, ಬೇಗ ಹೂ ಬಿಟ್ಬಿಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಗೊಂಚಲದಲ್ಲಿ ಏನಾಗುತ್ತೆ, ಬೇಗ ಓಪನ್ ಆಗ್ತಾ ಹೋಗುತ್ತೆ, ಮತ್ತೆ ಅದರಲ್ಲಿ ಕಹಿಯ ಅನುಭವನ ತಾವೆಲ್ಲ ಕಾಣಬಹುದಾಗಿದೆ. ಸೊ ಅದೇ ರೀತಿಯಾಗಿ ಬಿಸಿಲು ಜಾಸ್ತಿ ಆಗಬಾರ್ದು, ಮತ್ತೆ ಕೋಲ್ಡ್ ಜಾಸ್ತಿ, ಚಳಿನೂ ಜಾಸ್ತಿ ಆಗಬಾರ್ದು. ಚಳಿ ಜಾಸ್ತಿ ಆದ್ರೆ ಏನಾಗುತ್ತೆ, ಬೆಳೆ ಕುಂಠಿತ ಆಗ್ತಾ ಹೋಗುತ್ತೆ.
0: ಯಾವಾಗ ಇದು ಗಿಡನ ನೆಡಬಹುದು, ಈ ಬ್ರೊಕೊಲಿ ಗಿಡನ?
1: ನಾನು ಆಗ್ಲೇ ಹೇಳಿದಂಗೆ ಚಳಿಗಾಲಕ್ಕೆ ತುಂಬಾ ಸೂಕ್ತವಾಗಿರುವಂತಹ ಕಾಲ ಅಂತ ಹೇಳಿದೆ. ಯಾವಾಗ ಅಂದ್ರೆ ಸೆಪ್ಟೆಂಬರ್ ನಿಂದ ನವೆಂಬರ್ ತಿಂಗಳವರೆಗೆ ಇದನ್ನ ನಾಟಿ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ನಾಟಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ.
0: ಇದರಲ್ಲಿ ಯಾವ್ಯಾವ ತಳಿ ಬರಬಹುದು ಬ್ರೊಕೊಲಿಯಲ್ಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ?
1: ತುಂಬಾ ತಳಿಗಳಿದಾವೆ, ಬಟ್ ಆದ್ರೆ ನಮ್ಮ ರೈತರು ಫಾಲೋ ಮಾಡ್ತಾರೆ ಒಂದೇ ತಳಿ, ಮತ್ತೆ ಒಂದು ಹೈಬ್ರಿಡ್ ಅಂತ ಹೇಳ್ಬೋದು, ಅದನ್ನ ಲಕ್ಕಿ ಹೈಬ್ರಿಡ್ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಒಂದು ತಳಿನ ಅಥವಾ ಈ ಒಂದು ಹೈಬ್ರಿಡ್ನ ನಮ್ಮ ರೈತರು ಯಥೇಚ್ಛವಾಗಿ ನಾವು ನಾಟಿ ಮಾಡ್ತಿರೋದನ್ನ ನಾವು ಕಾಣಬಹುದಾಗಿದೆ. ಯಾಕೆ ಅಂದ್ರೆ ಇದು ಬರುವಂತಹ ಒಂದು ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇದು ಹಸಿರು ಬಣ್ಣದಿಂದ ಕೂಡಿರುತ್ತೆ, ಮತ್ತೆ ಉತ್ತಮ ಗುಣಮಟ್ಟದ ಹೂ ಗೊಂಚುಗಳನ್ನು ನೀಡುವುದರಲ್ಲಿ ಈ ಒಂದು ಲಕ್ಕಿ ತಳಿ ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನ ವಹಿಸ್ತಾ ಇದೆ.
0: ಈಗ ನರ್ಸರಿ ಬಗ್ಗೆ ಸ್ವಲ್ಪ ಹೇಳಿ, ಬ್ರೊಕೊಲಿ ನರ್ಸರಿನ ಅಥವಾ ಸಸಿಗಳನ್ನ ನಾವು ಹೇಗೆ ಬೆಳೆಸ್ಕೊಂಡ್ರೆ ಉತ್ತಮ ಅಂತೀರಿ?
1: ಸೊ ನಾವು ಯಾವುದೇ ಒಂದು ಗಿಡಗಳ ಆಯ್ಕೆ ಮಾಡ್ಕೊಳ್ಳೋ ಮುಂಚೆ ಮಾಡಬೇಕಾಗಿದೆ, ಉತ್ತಮ ಪ್ರಮಾಣೀಕೃತ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಪ್ರಮಾಣೀಕೃತ ಬೀಜಗಳನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ನರ್ಸರಿ ಬೆಡ್ಡಲ್ಲಿ ಬೇಕಾದ್ರೂ ಹಾಕ್ಬೋದು, ಇಲ್ಲ ಪ್ರೋಟ್ರೈಲ್ ಬೇಕಾದ್ರೂ ಹಾಕ್ಬಿಟ್ಟು ಒಂದು 4-6 ವಾರಗಳ ನಂತರ ಏನಾಗುತ್ತೆ, ಈ ಒಂದು ಸಸಿಗಳು ಸಿದ್ಧವಾಗಿರುತ್ತೆ. ಆ ಟೈಮಲ್ಲಿ ಇದನ್ನ ಹೋಗಿ ನಾವು ನಾಟಿನ್ ಬೇಕಾದ್ರೂ ಮಾಡಬಹುದು.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಸಸಿಗಳನ್ನು ನಾವು ಯಾವ ವಯಸ್ಸಿನಲ್ಲಿ ನಾಟಿ ಮಾಡಬೇಕಾಗುತ್ತೆ, ಮತ್ತೆ ಅವುಗಳ ಬಗ್ಗೆ ಎಷ್ಟು ಕಾಳಜಿನ ನಾವು ವಹಿಸಬೇಕು?
1: ಸೊ ನಾನು ಆಗ್ಲೇ ಹೇಳಿದಂಗೆ 4-6 ವಾರಗಳ ನಂತರ ಇದನ್ನ ನಾವು ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಅಂದ್ರೆ 4-5 ಎಲೆ ಇರುವಂತಹ ಒಂದು ಸ್ಟೇಜ್ ಅಲ್ಲಿ ನಾವು ಈ ಒಂದು ಸೀಡ್ಲಿಂಗ್ಸ್ ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರೂ ನಾವು ಲೇಟ್ ಆಗಿ ನಾವು ಒಂದು ಸಸಿಗಳನ್ನ ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಶಾರೀರಿಕ ನ್ಯೂನತೆಗಳು ಬರೋದನ್ನ ನಾವು ಕಾಣಬಹುದಾಗಿದೆ.
0: ಈಗ ಬ್ರೊಕೊಲಿ ನಡ್ತೇವಲ್ಲ ನಾವು, ಆ ಗಿಡದ ಮಧ್ಯ ಬ್ರೊಕೊಲಿ ಒಂದು ಗಿಡ ಮತ್ತೆ ಇನ್ನೊಂದು ಗಿಡದ ಮಧ್ಯ ಎಷ್ಟು ಅಂತರ ಇದ್ರೆ ಉತ್ತಮ ಅಂತೀರಿ?
1: ಸೊ ನಮ್ಮ ರೈತರು ಕೆಲವರು ಏನ್ ಮಾಡ್ತಾರೆ, ಒಂದು ಮೂರು ತರ ಅಂತರಗಳನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಸಾಲಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರವನ್ನ ಮಾಡ್ತಾ ಹೋಗ್ತಾರೆ. ಇನ್ನಾರು ಕೆಲವರು ಏನ್ ಮಾಡ್ತಾರೆ, ಸಾಲಿಂದ ಸಾಲಿಗೆ 2 ಅಡಿ ಕೊಟ್ಟು ಗಿಡದಿಂದ ಗಿಡಕ್ಕೆ 1.5 ಅಡಿ ಕೊಡ್ತಾ ಹೋಗ್ತಾ ಇದಾರೆ. ಸೊ ಸ್ಟ್ಯಾಂಡರ್ಡ್ ಮೆಥಡ್ ಏನು ಅಂತಂದ್ರೆ, ಸಾಲಿಂದ ಸಾಲಿಗೆ 1.5 ಅಡಿ ಕೊಡಬೇಕಾಗತ್ತೆ, ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರವನ್ನ ಕೊಟ್ಟಾಗ ಏನಾಗುತ್ತೆ, ಸೊ ಗಿಡದ ಬೆಳವಣಿಗೆ ಕೂಡ ಉತ್ತಮವಾಗಿರುತ್ತೆ, ಮತ್ತೆ ಇಳುವರಿ ಕೂಡ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಕಾಣಬಹುದಾಗಿದೆ.
0: 1 ಎಕರೆಗೆ ಎಷ್ಟು ಗಿಡ ಬೇಕಾಗುತ್ತೆ ಬ್ರೊಕೊಲಿ ಗಿಡ?
1: ಸೊ ಸಾಲಿನ ಸಾಲಿಗೆ 1.5 ಅಡಿ ಕೊಟ್ಟು ಗಿಡದ ಗಿಡಕ್ಕೆ 1.5 ಅಡಿ ಕೊಟ್ರೆ 8,000 ನಾರುಗಳು ಬೇಕಾಗ್ತಾ ಹೋಗುತ್ತೆ. ಈ ನಾರುಗಳೇನಾಗಿರುತ್ತೆ, ಸೊ ಅಂತರವನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡಿರೋದ್ರಿಂದ ಏನಾಗುತ್ತೆ, ಇಳುವರಿ ಕೂಡ ಚೆನ್ನಾಗಿ ಬರ್ತಾ ಇರೋದನ್ನ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಸಾಲಿನ ಸಾಲಿಗೆ 1.5 ಅಡಿ ಕೊಟ್ಟು ಗಿಡದ ಗಿಡಕ್ಕೆ 1 ಅಡಿ ಕೊಟ್ರೆ ಏನಾಗುತ್ತೆ, 12,000 ಸಸಿಗಳು ಬೇಕಾಗ್ತಾ ಹೋಗುತ್ತೆ. ಸೊ ಇದು ಸೂಕ್ತವಲ್ಲ. ಸೊ ನಮ್ಮ ಆದಷ್ಟು ನಮ್ಮ ರೈತ ಬಾಂಧವರು 45x45 cm ಅಂತರದಲ್ಲಿ ಈ ಒಂದು ಸಸಿಗಳನ್ನ ನಾಟಿ ಮಾಡಿದಾಗ ಏನಾಗುತ್ತೆ, ಇಳುವರಿ ತುಂಬಾ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ.
0: ಈಗ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಬ್ರೊಕೊಲಿ ಗಿಡವನ್ನ ಅಥವಾ ಬ್ರೊಕೊಲಿ ತರಕಾರಿನ ನಾವು ಬೆಳಬೇಕು, ಸಾಮಾನ್ಯವಾಗಿ 1 ಎಕರೆ ಒಂದು ಅಳತೆ ತಗೊಂಡ್ರೆ 1 ಎಕರೆ ನಾವು ಬ್ರೊಕೊಲಿ ಗಿಡ ಬೆಳೆಸೋಣ ಅಂತ ಅಂದ್ರೆ ಗೊಬ್ಬರ ಎಷ್ಟು ಬೇಕಾಗುತ್ತೆ, ಮತ್ತೆ ನೀರನ್ನ ಯಾವ ತರ ಪೋಷಣೆ ನಿರ್ವಹಣೆ ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ಹೇಳಿ.
1: ಸೊ ಮುಖ್ಯವಾಗಿ ನಮ್ಮ ರೈತರು ಏನ್ ಮಾಡ್ಬೇಕು ಅಂತಂದ್ರೆ, ಭೂಮಿನ ಚೆನ್ನಾಗಿ ಅದವನ್ನ ಗೊಳಿಸಬೇಕಾಗತ್ತೆ. ಸೊ ಕನಿಷ್ಠ ಅಂದ್ರೂ ಕೂಡ 1 ಎಕರೆಗೆ 6-7 ಟನ್ನಷ್ಟು ತಿಪ್ಪೆ ಗೊಬ್ಬರವನ್ನು ನಾವು ಒಂದು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇದರ ಜೊತೆಗೆ ಬೇವಿನ ಹಿಂಡಿಯನ್ನು ಒಂದು 200-300

0: ಕೆ ಜಿ ಅಷ್ಟು ಬೇವಿನ ಹಿಂಡಿಯನ್ನು ನಮ್ಮ ಹೊಲಕ್ಕೆ ತಾವು ಸೇರಿಸಬೇಕಾಗತ್ತೆ. ಯಾವುದೇ ಒಂದು ಬೆಳೆಯ ಇಳುವರಿ ಏನಾಗಿರುತ್ತೆ, ಸೊ ಎರಡು ಥರದ ಗೊಬ್ಬರಗಳಿಂದ ಆಗ್ತಾ ಹೋಗುತ್ತೆ. ಒಂದು ರಾಸಾಯನಿಕ ಗೊಬ್ಬರಗಳು, ಇನ್ನೊಂದು ಬಂದುಬಿಟ್ಟು
1: ಕೊಟ್ಟಿಗೆ
0: ಗೊಬ್ಬರ ಮುಖಾಂತರ ಉಪಯೋಗ ಮಾಡಬೇಕಾಗತ್ತೆ. ಅದೇ ರೀತಿ ರಾಸಾಯನಿಕ ಗೊಬ್ಬರಗಳು ಎಷ್ಟು ಕೊಡಬೇಕು ಅಂತಂದರೆ, ಇವಾಗ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಏನಾಗಿರುತ್ತೆ 60, 40 ಮತ್ತು 30 ಕೆ ಜಿ ಒಂದು ಎಕರೆಗೆ ನಾವು ಕೊಡಬೇಕಾಗತ್ತೆ. ಸೊ ನಾವು ಯಾವತ್ತೇ ಆದರೂ ಅಷ್ಟೇ ಗೊಬ್ಬರವನ್ನು, ಅರ್ಧ ಗೊಬ್ಬರವನ್ನು ನಾವು ನಾಟಿ ಮಾಡುವ ಸಮಯದಲ್ಲಿ ಕೊಡಬೇಕಾಗತ್ತೆ. ಇನ್ನು ಉಳಿದ ಅರ್ಧ ಪ್ರಮಾಣದ ಗೊಬ್ಬರವನ್ನು ನಾವು ನಾಟಿ ಮಾಡಿದ ಒಂದು 25 ದಿನಗಳ ನಂತರ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ, ಒಂದು ಹೂಗೊಂಚಲುಗಳು ಅಥವಾ ಹೂಗೊಂಚಲು ತುಂಬ ಚೆನ್ನಾಗಿ ಬರೋದನ್ನ ನಾವು ಕಾಣ್ಬೋದಾಗಿದೆ. ಇದರ ಜೊತೆಗೆ ಲಘು ಪೋಷಕಾಂಶಗಳಾಗಿರುವಂತಹ ಬೋರಾನ್ ಆಗಿರ್ಬೋದು, ಮಾಲಿಬ್ಡಿನ್ ಆಗಿರ್ಬೋದು, ಈ ಥರ ನಾವು ಕೊಟ್ಟಾಗ ಏನಾಗುತ್ತೆ, ಗಿಡದ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿ ಇಳುವರಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಕಾಣಬಹುದಾಗಿದೆ.
1: ಈ ಬ್ರೊಕೋಲಿ ಬೆಳೆಯಲ್ಲಿ ವಿಶೇಷವಾಗಿ ಸಸ್ಯ ಸಂರಕ್ಷಣಾ ಕ್ರಮ ಮತ್ತೆ ಈ ಮುಂತಾದ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ.
0: ಸೊ ಖಂಡಿತವಾಗ್ಲು, ಸೊ ಯಾವುದೇ ಒಂದು ಗಿಡ ತುಂಬಾ ಚೆನ್ನಾಗಿ ಬೆಳಿಬೇಕಂದ್ರೆ ಕೆಲವೊಂದು ಇಂಟರ್ಕಲ್ಚರ್ ಆಪರೇಷನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಅದನ್ನ ಈ ಒಂದು ಗಿಡದಲ್ಲಿ ಏನೆಲ್ಲ ನಾವು ಫಾಲೋ ಮಾಡಬೇಕು ಅಂದ್ರೆ, ಸೊ ನಾಟಿ ಮಾಡಿದ್ಮೇಲೆ ಒಂದು 20-25 ದಿನ ಆದ್ಮೇಲೆ ಮಣ್ಣನ್ನ ಏರ್ ಹಾಕ್ಬೇಕಾಗತ್ತೆ, ಅಥವಾ ಅರ್ಧಿಂಗ್ ಅಪ್ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಎರಡನೇದಾಗಿ ಆ ಒಂದು ಗಿಡದಲ್ಲಿ ಏನ್ ಮಾಡಬೇಕು, ನಾವು ತೇವಾಂಶವನ್ನ ಕಾಪಾಡಬೇಕಾಗತ್ತೆ. ಆ ಮಣ್ಣಿನಲ್ಲಿ ನಾವು ತೇವಾಂಶವನ್ನ ಕಾಪಾಡಬೇಕು ಅಂತಂದ್ರೆ ಒಂದು ಹೊದಿಕೆಯನ್ನು ನಾವು ಮಾಡಬೇಕಾಗತ್ತೆ. ಪ್ಲಾಸ್ಟಿಕ್ ಹೊದಿಕೆ ಆದ್ರೂ ಮಾಡಬಹುದು, ಇಲ್ಲ ಸಾವಯವ ಹೊದಿಕೆ ಬೇಕಾದ್ರೂ ಮಾಡಬಹುದಾಗಿದೆ. ಮತ್ತೆ ಆ ಒಂದು ಕಳೆಯ ನಿಯಂತ್ರಣ ಬಹಳ ಮುಖ್ಯ. ನಾನು ಆಗ್ಲೇ ಹೇಳಿದಂಗೆ ಈ ಪ್ಲಾಸ್ಟಿಕ್ ಅಥವಾ ಸಾವಯವ ಹೊದಿಕೆ ಮಾಡಿದಾಗ ಏನಾಗುತ್ತೆ, ಕಳೆಗಳ ಪ್ರಮಾಣ ಕಡಿಮೆ ಆಗುತ್ತೆ, ತೇವಾಂಶವನ್ನ ಕಾಪಾಡ್ಕೊಳ್ಳಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಕೆಲವೊಂದ್ಸರಿ ಇದಕ್ಕೆ ಕೀಟಗಳು ಅವಳಿ ಜಾಸ್ತಿ ಆಗ್ಬಹುದು, ಅವಾಗ ಏನ್ ಮಾಡಬೇಕು, ನಾವು ಇದಕ್ಕೆ ಬಲೆ ಬೆಳೆ ಅಂತೇಳಿ ನಿಮ್ಗೆಲ್ಲ ಗೊತ್ತಿರಬಹುದು, ಸಾಸಿವೆನ ನಾವು ಬೆಳೀತಾ ಹೋಗ್ತೀವಿ ಅಥವಾ ಟ್ರ್ಯಾಪ್ ಕ್ರಾಪ್ ಅಂತ ನಾವು ಬೆಳೀತಾ ಹೋಗ್ತೀವಿ. ಸೊ ಇಷ್ಟೆಲ್ಲ ನಾವು ಇಂಟರ್ಕಲ್ಚರ್ ಆಪರೇಷನ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಹೂಗೊಂಚಲು ತುಂಬಾ ಚೆನ್ನಾಗಿ ಬರೋದನ್ನ ತಾವು ಕಾಣಬಹುದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ನಾವು ಬ್ರೊಕೋಲಿ ಬೆಳೆ ಬೇಸಾಯ ಮಾಡುವಾಗ ಬ್ರೊಕೋಲಿ ಗಿಡಕ್ಕೆ ಏನಾದರೂ ತೊಂದರೆ ಉಂಟಾದರೆ ಯಾವ್ಯಾವ ತರ ನಮ್ಗೆ ಅದು ಗೊತ್ತಾಗ್ತದೆ, ಅದನ್ನ ನಾವು ಮತ್ತೆ ಹೆಂಗ ನಿಯಂತ್ರಣ ಮಾಡ್ಕೊಳ್ಬೇಕು?
0: ಸೊ ಖಂಡಿತವಾಗ್ಲೂ ಕೂಡ ಸರ್, ಬ್ರೊಕೋಲಿ ಬೆಳೆ ಅಂತಂದ್ರೆ ಶಾರೀರಿಕ ನ್ಯೂನತೆಗಳು ಬಂದೇ ಬರುತ್ತೆ. ಶಾರೀರಿಕ ನ್ಯೂನತೆಗಳು ಬರೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಅಂತಂದ್ರೆ ಪೋಷಕಾಂಶಗಳ ಕೊರತೆಯಿಂದ ಇದು ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ವಾತಾವರಣದಲ್ಲಿ ಏರುಪೇರಾದಾಗ ಏನಾಗುತ್ತೆ, ಈ ಒಂದು ಶಾರೀರಿಕ ನ್ಯೂನತೆಗಳು ಬರ್ತಾ ಹೋಗುತ್ತೆ. ಈ ಒಂದು ಬ್ರೊಕೋಲಿ ಬೆಳೆಗೆ ಬರುವಂತಹ ಪ್ರಮುಖವಾಗಿರುವಂತಹ ಶಾರೀರಿಕ ನ್ಯೂನತೆಗಳು ನೋಡ್ತಾ ಹೋದ್ರೆ, ಇದಕ್ಕೆ ಟೊಳ್ಳು ಕಾಂಡ ಅಂತ ಕರಿತಾ ಹೋಗ್ತಿತ್ತು, ಹ್ಯಾಲೋ ಹಾರ್ಟ್ ಅಂತ ಇದೆ, ನೆಕ್ಸ್ಟ್ ಬಟನಿಂಗ್ ಅಂತ ಇದೆ, ನೆಕ್ಸ್ಟ್ ಟಿಪ್ ಬರ್ನಿಂಗ್ ಅಂತ ಇರೋದನ್ನ ನಾವು ಕಾಣಬಹುದಾಗಿದೆ. ಇದ್ರ ಜೊತೆಗೆ ಸಡಿಲ ಹೂ ಗೊಂಚಲು ಅಂತೇಳಿ ಪ್ರಮುಖವಾಗಿರುವಂತಹ ಶಾರೀರಿಕ ನ್ಯೂನತೆಗಳು ನಾವು ಕಾಣಬಹುದಾಗಿದೆ. ಅದರಲ್ಲಿ ಮೊದಲನೇದಾಗಿ ಟೊಳ್ಳು ಕಾಂಡ ಅಂತ ನಿಮ್ಗೆ ಹೇಳಿದೆ. ಇದು ಯಾವಾಗ ಆಗುತ್ತೆ ಅಂದ್ರೆ, ಲಕ್ಷಣ ಹೆಂಗಿರುತ್ತೆ ಅಂತಂದ್ರೆ, ಕಾಂಡದ ಒಳಭಾಗದಲ್ಲಿ ಬಿರುಕು ಅಥವಾ ಟೊಳ್ಳು ಉಂಟಾಗೋದು, ಇದು ಪ್ರಮುಖವಾಗಿರುವಂತಹ ಒಂದು ಲಕ್ಷಣ. ಇದನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡ್ಬೇಕಂದ್ರೆ, ಸರಿಯಾದ ಸಮಯದಲ್ಲಿ ಗಿಡಗಳನ್ನ ತಂದ್ಬಿಟ್ಟು ನಾಟಿ ಮಾಡಬೇಕಾಗತ್ತೆ. ನಾವು ಲೇಟ್ ಆಗಿ ತಂದ್ಬಿಟ್ಟು ಈ ಒಂದು ಸಸಿಗಳು ನಾಟಿ ಮಾಡಿದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆ ಜಾಸ್ತಿ ಆಗೋದನ್ನ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಬಟನಿಂಗ್ ಅಂತ ಕರಿತಾ ಹೋದ್ವಿ, ಇದೇನ್ ಮಾಡುತ್ತೆ ಅಂದ್ರೆ, ಸಣ್ಣ ಗಾತ್ರದ ಹೂಗೊಂಚಲುಗಳು ಬೇಗನೆ ರೂಪುಗೊಂಡು ಪೂರ್ಣ ಗಾತ್ರದಲ್ಲಿ ಇದು ಬೆಳೆಯೋದಿಲ್ಲ. ಏನಾಗುತ್ತೆ, ಗೆಡ್ಡೆಗಳ ಗಾತ್ರ ಚಿಕ್ಕದಾಗಿ ಹೂ ಬಿಡುತ್ತೆ. ಅದಕ್ಕೆ ಏನ್ ಮಾಡಬೇಕು, ಆರೋಗ್ಯಕರ ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗತ್ತೆ. ಬೇರುಗಳು ಒತ್ತಡಕ್ಕೆ ಒಳಗಾಗದಂಗೆ ನಾವು ನೋಡ್ಕೋಬೇಕು, ಮತ್ತೆ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ನಾವು ನೀಡಬೇಕಾಗತ್ತೆ. ನೆಕ್ಸ್ಟ್ ಟಿಪ್ ಬರ್ನಿಂಗ್ ಅಂತ ಹೇಳಿದೆ, ಏನಾಗುತ್ತೆ, ಎಲೆಗಳ ಅಂಚುಗಳ ಕಂದು ಬಣ್ಣಕ್ಕೆ ಇದು ತಿರುಗುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ನೀರಾವರಿಯಲ್ಲಿ ಏರುಪೇರಾದಾಗ ಏನಾಗುತ್ತೆ, ಈ ಒಂದು ಸಮಸ್ಯೆ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಸಡಿಲ ಹೂಗೊಂಚಲು ಅಂತ ಹೇಳಿದ್ವಿ, ಏನಾಗುತ್ತೆ ಅಂದ್ರೆ, ಮೊಗ್ಗುಗಳು ಬೇಗನೆ ಓಪನ್ ಆಗ್ಬಿಟ್ಟು ಹೂನಂತೆ ಕಾಣ್ತಾ ಹೋಗುತ್ತೆ. ಇದಕ್ಕೆ ಪ್ರಮುಖ ಕಾರಣ, ಇದಕ್ಕೆ ಯಾವ ರೀತಿಯ ನಿವಾರಣೆ ಮಾಡಬೇಕಂದ್ರೆ, ನಾವು ಉಷ್ಣಾಂಶವನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಇಟ್ಟಾಗ ಏನಾಗುತ್ತೆ, ಈ ಸಮಸ್ಯೆ ನಾವು ನಿವಾರಣೆಯನ್ನ ಮಾಡಬಹುದಾಗಿದೆ. ಮತ್ತೆ ಸರಿಯಾದ ಸಮಯದಲ್ಲಿ ನಾವು ಕೊಯ್ಲನ್ನ ಮಾಡಬೇಕು. ಲೇಟ್ ಆಗಿ ಕೊಯ್ಲು ಮಾಡಿದಾಗ ಏನಾಗುತ್ತೆ, ಹೂಗೊಂಚಲುಗಳು ಓಪನ್ ಆಗ್ಬಿಡುತ್ತೆ. ಇವು ಪ್ರಮುಖವಾಗಿ ನಾವು ಬ್ರೊಕೋಲಿ ಗಿಡದಲ್ಲಿ ಕಾಣಬಹುದಾಗಿರುವಂತಹ ಶಾರೀರಿಕ ನ್ಯೂನತೆಗಳು.
1: ಇನ್ನೊಂದು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಪ್ರತಿಯೊಂದು ತರಕಾರಿ ಬೆಳೆಗೂ ಬೇರೆ ಬೇರೆ ಕೀಟಗಳು ರೋಗಗಳು ಕಂಡು ಬರ್ತವೆ. ಇದಕ್ಕೂ ಕೂಡ ಈ ಬ್ರೊಕೋಲಿ ಬೆಳೆಗೂ ಕೂಡ ಬಾಧಿಸುವಂತ ಮುಖ್ಯವಾದ ಕೀಟಗಳು ಮತ್ತು ಅವುಗಳ ನಿಯಂತ್ರಣದ ಬಗ್ಗೆನೂ ಕೂಡ ಹೇಳ್ಕೊಡಿ.
0: ಸೊ ಖಂಡಿತವಾಗ್ಲಿ ಸರ್, ಇವಾಗ ಹೂಕೋಸು ಬೆಳೆಗೆ ಕಂಪೇರ್ ಮಾಡಿದ್ರೆ ಈ ಒಂದು ಬ್ರೊಕೋಲಿಗೆ ಏನಾಗಿರುತ್ತೆ, ಸ್ವಲ್ಪ ರೋಗ ಕೀಟಗಳ ಬಾಧೆ ಕಡಿಮೆ ಇರುತ್ತೆ. ಹಾಗಂತೇಳಿ ರೋಗ ಕೀಟ ಬರಲ್ಲ ಅಂತಲ್ಲ, ಇದಕ್ಕೂ ಕೂಡ ಕೆಲವೊಂದು ರೋಗ ಮತ್ತು ಕೆಲವೊಂದು ಕೀಟಗಳು ಇರೋದನ್ನ ನಾವು ಕಾಣಬಹುದಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾಧಿಸುವ ಕೀಟಗಳನ್ನು ನೋಡ್ತಾ ಹೋದ್ರೆ ಡೈಮಂಡ್ ಬ್ಲಾಕ್ ಮಾತ್ ಅಂತ ನೀವು ಗೊತ್ತಿರಬಹುದು, ಅದೇ ರೀತಿ ಎಲೆ ತಿನ್ನುವ ಹುಳು ಮತ್ತೆ ಎಫಿಡ್ಸ್ ಮತ್ತೆ ಕಟ್ವಾರ್ಮ್ ಅಂತೇಳಿ ಪ್ರಮುಖವಾಗಿರುವಂತಹ ಒಂದು ಕೀಟಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅದರಲ್ಲೂ ಕೂಡ ಒಂದು ಮೇಜರ್ ಪೆಸ್ಟ್ ಅಂತ ಹೇಳ್ಬೋದು ನಾವು, ಯಾವುದು, ಡೈಮಂಡ್ ಬ್ಲಾಕ್ ಮಾತ್ ಅಂತೇಳಿ. ಇದೇನ್ ಮಾಡುತ್ತೆ, ಎಲೆಗಳ ಮೇಲೆ ಒಂದು ಸಣ್ಣ ಸಣ್ಣ ರಂಧ್ರಗಳನ್ನ ಉಂಟು ಮಾಡ್ತಾ ಹೋಗುತ್ತೆ.

0: ಅದೇ ರೀತಿಯಾಗಿ ಎಲೆಯ ಕೆಳಭಾಗದಲ್ಲಿ ಹಸಿರು ಹುಳುಗಳು ನಾವಿರೋದನ್ನ ನಾವು ಕಾಣಬಹುದಾಗಿದೆ. ಇದು ಪ್ರಮುಖವಾಗಿರುವಂತಹ ಲಕ್ಷಣಗಳು. ಇದನ್ನು ಯಾವ ರೀತಿಯ ನಿರ್ವಹಣೆ ಮಾಡಬೇಕು ಅಂದ್ರೆ, ಸೊ ಮೊಟ್ಟೆಗಳು ಅಥವಾ ಹುಳುಗಳನ್ನ ಸಂಗ್ರಹಣೆ ಮಾಡಿ ನಾವು ನಾಶಪಡಿಸಬೇಕಾಗತ್ತೆ. ಇದ್ರ ಜೊತೆಗೆ ನಾವು ನೀಮ್ ಆಯಿಲ್ ನ 5 g/l ಆಗಿ ನಾವು ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ, ಇದನ್ನ ಕಂಟ್ರೋಲ್ ಮಾಡಬಹುದಾಗಿದೆ. ಈ ತರ ಮಾಡಿದಾಗ ಏನಾಗುತ್ತೆ, ನಾವು ಈ ಒಂದು ಡೈಮಂಡ್ ಬ್ಲಾಕ್ ಮಾತ್ನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಎರಡನೇದು ಎಲೆ ತಿನ್ನುವ ಹುಳು. ಹೆಸರು ಹೇಳುತ್ತೆ, ಏನ್ ಮಾಡುತ್ತೆ ಇದು, ಎಲೆಗಳೆಲ್ಲ ತಿಂದ್ಬಿಟ್ಟು ದೊಡ್ಡ ದೊಡ್ಡದ ಒಂದು ಎಲೆ ಒಂದು ಹೋಲ್ನ ಇದು ಗಿಡದಲ್ಲಿ ಮಾಡ್ತಾ ಹೋಗುತ್ತೆ. ಸೊ ತುಂಬಾ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ಎಲೆಗಳೆಲ್ಲ ಹಸಿರು ಭಾಗಕ್ಕೆ ಬಹುತೇಕ ನಾಶವಾಗ್ಬಿಡುತ್ತೆ. ಅಂದ್ರೆ ಅದರಲ್ಲಿ ಪತ್ರ ಹರಿತು ಮಾಡುವಂತ ಉತ್ಪಾದನೆ ಮಾಡೋದ್ ಭಾಗ ಎಲ್ಲ ಎಲೆ ತಿನ್ಬಿಟ್ಟಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಬಿಟಿ ಆಧಾರಿತ ಜೈವಿಕ ಕೀಟನಾಶಕಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಇದರ ಸಮಸ್ಯೆಯನ್ನ ನಿರ್ವಹಣೆ ಮಾಡಬಹುದಾಗಿದೆ. ಇನ್ನೊಂದು ಎಫಿಡ್ಸ್ ಅಥವಾ ಏನು ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಇದನ್ನ ಏನಾಗುತ್ತೆ, ಇದು ಅಷ್ಟೇ ರಸ ಇರುವಂತಹ ಒಂದು ಕೀಟ ಅಂತ ಕರಿತಾ ಹೋಗ್ತೀವಿ. ಇದು ಅಷ್ಟೇ ರಸವನ್ನೆಲ್ಲ ಹೀರ್ಬಿಟ್ಟು ಏನಾಗುತ್ತೆ, ಗಿಡದ ಒಂದು ಬೆಳವಣಿಗೆಗೆ ಇದು ಸಮಸ್ಯೆಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಇದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ, ಸೂಕ್ತ ಒಂದು ಕೀಟನಾಶಕಗಳ ಒಂದು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಸೊ ಇದು ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕಂಟ್ರೋಲ್ನ ಮಾಡಬಹುದಾಗಿದೆ. ಸೊ ಇದ್ರ ಜೊತೆಗೆ ನಾನಾಗ್ಲೇ ಹೇಳಿದೆ ಕಟ್ ವಾರ್ಮ್ಸ್ ಅಂತೇಳಿ. ಕಟ್ ವಾರ್ಮ್ಸ್ ಅಂತಂದ್ರೆ ಇದೇನ್ ಮಾಡುತ್ತೆ, ಎಲೆಯ ಒಂದು ಬೇರುಗಳ ಭಾಗವನ್ನು ಏನ್ ಮಾಡುತ್ತೆ ಇದು ಕಟ್ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೋಸ್ಕರ ನಾವೇನ್ ಮಾಡ್ಬೇಕದು, ಸೂಕ್ತ ಪ್ರಮಾಣದ ಒಂದು ಕೀಟನಾಶಕಗಳ ಸಿಂಪರಣೆಯನ್ನ ಮಾಡಿದಾಗ, ಕ್ಲೋರೋಫೈರಿಫಾಸ್ ಆಗಿರ್ಬೋದು, ಕ್ವಿನಾಲ್ಫಾಸ್ ಆಗಿರ್ಬೋದು, ನಾವು ಡ್ರಂಚಿಂಗ್ ಮಾಡಿದಾಗ ಏನಾಗುತ್ತೆ, ಈ ಸಮಸ್ಯೆಯನ್ನು ನಾವು ನಿರ್ವಹಣೆಯನ್ನ ಮಾಡಬಹುದಾಗಿದೆ. ಇದು ಪ್ರಮುಖವಾಗಿ ಕಾಣುವಂತಹ ರೋಗಗಳು.
1: ಅದೇ ಲಕ್ಷಣದ ಬಗ್ಗೆ
0: ನೆಕ್ಸ್ಟ್ ಪ್ರಮುಖವಾಗಿ ಕಾಣುವಂತಹ ರೋಗಗಳ ಲಕ್ಷಣಗಳು ಹೇಳ್ತಾ ಹೋಗ್ತೀನಿ. ನೋಡಿರ್ಬೋದು ಡ್ಯಾಂಪಿಂಗ್ ಅಥವಾ ಗಿಡ ಸಾಯುವ ರೋಗ ಅಂತ ಕರಿತಾ ಹೋಗ್ತೀವಿ. ಡ್ಯಾಂಪಿಂಗ್ ಅಪ್, ನೆಕ್ಸ್ಟ್ ಡೌನಿ ಮಿಲ್ಡಿವು, ಆಲ್ಟರ್ನೇಟ್ ಲೀವ್ ಸ್ಪಾಟು, ಮತ್ತೆ ಬ್ಲಾಕ್ ರಾಟ್ ಅಥವಾ ಕಪ್ಪು ಕೊಳೆ ರೋಗ, ಇವು ಪ್ರಮುಖವಾಗಿರುವಂತಹ ಒಂದು ರೋಗಗಳು ಅಂತ ಹೇಳ್ತಾ ಹೋಗ್ಬೋದು. ಒಂದೇದಾಗಿ ಆ ಡ್ಯಾಂಪಿಂಗ್ ಅಪ್ ಅಂತ ಹೇಳ್ತಾ ಹೋದ್ವಿ. ಸೊ ಈ ಡ್ಯಾಂಪಿಂಗ್ ಅಪ್ ಅಂತ ಏನಾಗುತ್ತೆ, ನರ್ಸರಿಯ ಟೈಮಲ್ಲಿ ಇದು ಯಥೇಚ್ಛವಾಗಿ ಕಾಣುವಂತಹ ಒಂದು ರೋಗ ಅಂತ ಕರಿತಾ ಹೋಗ್ತೀವಿ. ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಕಾಂಡದ ಬುಡ ಕುಳಿಯೋ ರೀತಿಯಾಗಿ ಇದು ಆಗ್ತಾ ಹೋಗುತ್ತೆ. ಇದು ಕೊನೆಗೆ ಏನಾಗ್ಬಿಟ್ಟು ಗಿಡ ಸಾಯೋ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೇನ್ ಮಾಡ್ಬೇಕು ಅಂದ್ರೆ, ಸೂಕ್ತ ಶಿಲೀಂಧ್ರನಾಶ ಒಂದು ಭೂಮಿಗೆ ಡ್ರಂಚಿಂಗ್ನ ಮಾಡಬೇಕಾಗತ್ತೆ. ಇವಾಗ ಮ್ಯಾಂಕೋಸಬ್ದಾಗಿರ್ಬೋದು, ಈ ತರ ಒಂದು ಶಿಲೀಂಧ್ರನಾಶಗಳ ಒಂದು ಡ್ರಂಚಿಂಗ್ ಮಾಡಿದಾಗ ಏನಾಗುತ್ತೆ, ಸಮಸ್ಯೆನ ನಿರ್ವಹಣೆ ಮಾಡಬಹುದು. ನೆಕ್ಸ್ಟ್ ಡೌನಿ ಬಿಲ್ಡ್ ಅಂತ ಕರಿತಾ ಹೋಗ್ತೀವಿ. ಏನಾಗುತ್ತೆ, ಎಲೆಗಳ ಮೇಲ್ಭಾಗದಲ್ಲಿ ಹಸಿರು ಚುಕ್ಕೆಗಳ ರೀತಿಯ ಕಾಣ್ಬಿಟ್ಟು, ಕೆಳಭಾಗದಲ್ಲಿ ಬಿಳಿ ಅಥವಾ ಬೂದಿ ಬಣ್ಣದ ಶಿಲೀಂಧ್ರನಾಶಗಳನ್ನ ಕಾಣಬಹುದಾಗಿದೆ. ಇದಕ್ಕೂ ಅಷ್ಟೇ, ನಾವು ಏನ್ ಮಾಡಬೇಕು ಅಂತಂದ್ರೆ, ತೇವಾಂಶವನ್ನ ಸರಿಯಾದ ಪ್ರಮಾಣದಲ್ಲಿ ಕಾಪಾಡಿಕೊಂಡಾಗ ಇದನ್ನ ನಿರ್ವಹಣೆ ಮಾಡಬಹುದು. ಇದ್ರ ಜೊತೆಗೆ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಬರ್ತಾ ಹೋಗುತ್ತೆ, ಅದನ್ನ ನೀವು ಸ್ಪ್ರೇ ಮಾಡಿದಾಗ ಇದನ್ನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ನೆಕ್ಸ್ಟ್ ಆಲ್ಟರ್ನೇರಿಯಾ ಲೀಫ್ ಸ್ಪಾಟ್ ಅಂತ ಕರಿತಾ ಹೋಗ್ತೀವಿ. ಇದು ಅಷ್ಟೇ, ಒಂದು ಕಪ್ಪು ಬಣ್ಣದ ವೃತ್ತಾಕಾರದ ಚುಕ್ಕೆಗಳನ್ನ ನಾವಿರೋದನ್ನ ಕಾಣಬಹುದಾಗಿದೆ. ಇದಕ್ಕೂ ಅಷ್ಟೇ, ನಾವು ಸೂಕ್ತ ಶಿಲೀಂಧ್ರನಾಶಗಳ ಸಿಂಪರಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಕೊನೆಯದಾಗಿ ಕಪ್ಪು ಕೊಳೆ ರೋಗ ಅಂತ ಕರಿತಾ ಹೋಗ್ತೀವಿ. ಇದು ಹೆಂಗೆ ರೋಗದ ಲಕ್ಷಣ ಇರುತ್ತಂದ್ರೆ, ಎಲೆಗಳ ಅಂಚಿನಲ್ಲಿ ಒಂದು ಹಳದಿ ಕಪ್ಪು ಚುಕ್ಕೆಗಳಿರೋದ ನಾವು ಕಾಣಬಹುದಾಗಿದೆ. ಕಾಲಕ್ರಮೇಣ ಏನಾಗುತ್ತೆ, ಕಂಪ್ಲೀಟ್ ಎಲೆ ಪೂರ್ತಿ ಇದು ಸ್ಪ್ರೆಡ್ ಆಗೋದನ್ನ ನಾವು ಕಾಣಬಹುದಾಗಿದೆ. ಇದಕ್ಕೂ ಅಷ್ಟೇ, ನಾವು ಒಳ್ಳೆಯ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀರಿನ ಗಿಡದ ಕೆಳಗಡೆ ನೀರು ನಿಲ್ಲೋ ರೀತಿಯಲ್ಲಿ ನೋಡ್ಕೋಬಾರದು. ನೆಕ್ಸ್ಟ್ ಹೊಲವನ್ನ ಸ್ವಚ್ಛವಾಗಿಡಬೇಕಾಗತ್ತೆ. ಅದೇ ರೀತಿಯಾಗಿ ಸೂಕ್ತ ಶಿಲೀಂಧ್ರನಾಶಗಳ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಈ ಒಂದು ಕಪ್ಪು ಕೊಳೆ ರೋಗವನ್ನು ನಾವು ನಿಯಂತ್ರಣವನ್ನ ಮಾಡಬಹುದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಬ್ರೊಕೊಲಿ ಕೊಯ್ಲಿನ ಬಗ್ಗೆನು ಹೇಳ್ಬಿಡಿ.
0: ಸೊ ಖಂಡಿತವಾಗ್ಲೂ ಸರ್, ಯಾಕೆಂದ್ರೆ ನಾವು ಕರೆಕ್ಟ್ ಸ್ಟೇಜ್ ಅಲ್ಲಿ ಹಾರ್ವೆಸ್ಟ್ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ಸ್ವಲ್ಪ ಲೇಟ್ ಆಗಿ ಹಾರ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಡಿಮ್ಯಾಂಡ್ ಇರಲ್ಲ. ಬೇಗ ಹಾರ್ವೆಸ್ಟ್ ಮಾಡಿದ್ರು ಕೂಡ ಡಿಮ್ಯಾಂಡು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಹೆಂಗೆ ಯಾವ ಸ್ಟೇಜ್ ಅಲ್ಲಿ ಹಾರ್ವೆಸ್ಟ್ ಮಾಡಬೇಕು ಅಂದ್ರೆ, ಹೂಗೊಂಚರುಗಳು ಸಂಪೂರ್ಣವಾಗಿ ಬೆಳೆದಿರಬೇಕು, ಮೊಗ್ಗುಗಳು ಬಿಗಿಯಾಗಿ ಮುಚ್ಕೊಂಡಿದ್ದಾಗ ನಾವು ಕೊಯ್ಲು ಮಾಡಬೇಕು. ಮೊಗ್ಗುಗಳು ಓಪನ್ ಆದಾಗ ನಾವು ಕೊಯ್ಲು ಮಾಡಿದ್ರೆ ಡಿಮ್ಯಾಂಡ್ ಇರೋದಿಲ್ಲ. ಅದಕ್ಕೋಸ್ಕರ ಮೊಗ್ಗುಗಳು ಬಿಗಿಯಾಗಿ ಮುಚ್ಕೊಂಡಿದ್ದಾಗ ನಾವು ಕೊಯ್ಲು ಮಾಡಬೇಕಾಗತ್ತೆ. ಮತ್ತೆ ಇದನ್ನ ನಾವು ಯಾವತ್ತೇ ಆಗಲಿ ಈವ್ನಿಂಗ್ ಟೈಮ್ ಇಲ್ಲ ಮಾರ್ನಿಂಗ್ ಟೈಮ್ ಇದನ್ನ ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ಆ ಒಂದು ಗಿಡದ ಒಂದು ಕಾಂತಿ ಚೆನ್ನಾಗಿರುತ್ತೆ, ಮತ್ತೆ ಅದಕ್ಕೆ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರೋದನ್ನ ನಾವೆಲ್ಲ ಕಾಣಬಹುದಾಗಿದೆ. ಸೊ ಮತ್ತೆ ಇನ್ನೊಂದು, ನಮ್ಮ ರೈತರಿಗೆ ಪ್ರಮುಖವಾಗಿರುವಂತದ್ದು, ಇದು ಎಲ್ಲಿ ಮಾರಾಟ ಮಾಡೋದು ಸರ್ ಅಂತ
1: ಎಲ್ಲರೂ,
0: ಮಾರುಕಟ್ಟೆ ಕೂಡ ಬಹಳ ಮುಖ್ಯ. ಏನಾಗಿರುತ್ತೆ ಅಂದ್ರೆ, ನಮ್ಮ ರೈತರು ಇದನ್ನ ಒಂದು 5 ಎಕರೆ 10 ಎಕರೆ ಬೆಳಿಬಾರ್ದು, 1 ಎಕರೆ ಅಥವಾ 1/2 ಎಕರೆ ಅಂತ ಜಾಗದಲ್ಲಿ ಬೆಳ್ಕೊಂಡ್ ಬಿಟ್ಟು ಇದನ್ನ ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಮೋರ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ಈ ತರ ಅವರು ಮಾರ್ಕೆಟ್ ಸಂಪರ್ಕವನ್ನ ಮಾಡಿಕೊಂಡು ಅಲ್ಲಿ ಮಾರಾಟ ಮಾಡಿದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಕೂಡ ರೈತರಿಗೆ ಅನುಕೂಲ ಆಗ್ತಾ ಹೋಗುತ್ತೆ, ಹೆಚ್ಚಿನ ಬೆಲೆ ದೊರೀತಾ ಹೋಗ್ತದೆ. ಸೊ ಪ್ರಸ್ತುತ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಜಸ್ಟ್ ಒಂದೇ ಒಂದು ಬ್ರಕೋಲಿ ಇದಕ್ಕೆ ಏನಾಗಿರುತ್ತೆ ಅಂದ್ರೆ, ಒಂದು 30-40 ರೂಪಾಯಿ ಪಡೆಯೋದನ್ನ ನಾವು ನೋಡಬಹುದಾಗಿದೆ. 1 kg ಬ್ರಕೋಲಿಗೆ
1: ಒಂದು ಬ್ರಕೋಲಿ ಸಾಮಾನ್ಯ ಎಷ್ಟು ತೂಕ ಇರಬಹುದು?
0: 250-300 ನೂರು ಗ್ರಾಮ್ ಅಷ್ಟು ತೂಕ ಇರಬೇಕು, ಅದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಅಷ್ಟು ಇದ್ದಾಗ ಏನಾಗುತ್ತೆ, ಒಂದೇ ಒಂದು ಬ್ರೊಕೊಲಿಗೆ 30 ರೂಪಾಯಿದ 40 ರೂಪಾಯಿ ಅಷ್ಟು ರೇಟು ರೈತರು ಪಡಿತಿರೋದು ನಾವು ಕಾಣಬಹುದಾಗಿದೆ.
1: ಅರ್ಧ ಎಕರೆಗೆ ಸಾಮಾನ್ಯ ಎಷ್ಟು ಇಳುವರಿ ಬರಬಹುದು ಬ್ರೊಕೊಲಿ ಬೆಳೆದಾಗ?
0: ಕನಿಷ್ಠ ಒಂದು

0: ಅರ್ಧ ಎಕರೆಗೆ ನೋಡ್ತಾ ಹೋದ್ರೆ 2-3 ಟನ್ನಷ್ಟು ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ನೋಡಿ, ಜಸ್ಟ್ ನಾವು 1 ಎಕರೆಗೆ 8,000 ಗಿಡ ಬಿತ್ತು ಅಂತಂದ್ರೆ, ನಾವು ಇದನ್ನ ನಾವು 1/2 ಎಕರೆ ಕಂಪೇರ್ ಮಾಡಿದ್ರೆ 4,000 ಗಿಡಗಳು ಎಕರೆಗೆ 1/2 ಎಕರೆಗೆ ಬೀಳ್ತಾ ಹೋಗುತ್ತೆ. ಇದಕ್ಕೆ ಒಂದೇ ಒಂದು ಗಿಡಕ್ಕೂ ಕೂಡ 30 ರೂಪಾಯಿ ಕಟ್ಕೊಂಡ್ರು ಕೂಡ ಒಂದು ಕನಿಷ್ಠ ಅಂದ್ರೆ 2-3 ಲಕ್ಷ ರೂಪಾಯಿ ಅಷ್ಟು ಹಣವನ್ನ ಸಂಧಾನ ಮಾಡಬಹುದಾಗಿದೆ.
1: ಅದು ಕೇವಲ ಕಡಿಮೆ ದಿನದಲ್ಲಿ,
0: 2 ತಿಂಗಳೊಳಗಡೆ. ಲೇಟ್ ಮಾಡಿದ್ರೆ ಮತ್ತೆ ರೇಟ್ ಸಿಗಲ್ಲ.
1: ನೀವು ಕಾಯ್ತಾ ಇರಬೇಕು, ನೀವು ವಿಚಾರ ಮಾಡಿ ನೀವು ಇದನ್ನ ನಮ್ಮ ರೈತರು ಬೆಳೆ ಬೆಳಿಲಿಕ್ಕೆ ಶುರು ಮಾಡಬಹುದು.
0: ಖಂಡಿತವಾಗ್ಲೂ
1: ಸ್ವಲ್ಪ ಹಿಂದೆ ಮುಂದೆ ಉಪಯೋಗ ಮಾಹಿತಿ ಕಲೆ ಹಾಕೊಳ್ಳಿ, ಮತ್ತೆ ಉತ್ತಮ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಭೂಮಿಯನ್ನ ಸಿದ್ಧತೆ ಮಾಡ್ಕೊಂಡು ಹೋಗಿ ಇದನ್ನು ಬೆಳೆದ್ರೆ ಆಗುತ್ತೆ.
0: ಖಂಡಿತವಾಗಿ
1: ವಾತಾವರಣದಲ್ಲಿ ಟೆಂಪರೇಚರ್
0: ಕಡಿಮೆ ಇರಬೇಕು. ಅಂದ್ರೆ ಈ ಒಂದು ಬೆಳೆ ನಮಗೆ ಸೂಕ್ತವಾಗುವಂತದ್ದು ಚಳಿಗಾಲದಲ್ಲಿ. ಈ ಬೆಳೆನ ಚಳಿಗಾಲದಲ್ಲಿ ನಮ್ಮ ರೈತರು ಸರಿಯಾದ ಪ್ರಮಾಣದಲ್ಲಿ ಒಂದು ಬೀಜಗಳನ್ನು ಆಯ್ಕೆ ಮಾಡಿಕೊಂಡು ಸೂಕ್ತ ಒಂದು ನೀರಾವರಿಯನ್ನು ಗಿಡಕ್ಕೆ ಕೊಟ್ಕೊಂಡು ಮತ್ತೆ ಉತ್ತಮ ರೀತಿಯಾಗಿರುವಂತಹ ಒಂದು ಇಂಟ್ರಿಕಲ್ಚರ್ ಆಪರೇಷನ್ ಮಾಡಿದಾಗ ಉತ್ತಮ ರೀತಿಯ ಇಳುವರಿನ ಪಡೆಯೋದಕ್ಕೆ ತುಂಬಾ ಅನುಕೂಲ.
1: ಅದಷ್ಟೇ ಅಲ್ಲ, ತಾವು ಕೊಯ್ಲು ಮಾಡಿದ ಮೇಲೂ ಕೂಡ ಅದನ್ನು ತಾವು ತಂಪಾದ ವಾತಾವರಣದಲ್ಲಿ ಇಡಬೇಕಾಗುತ್ತೆ,
0: ತಂಪಾದ ವಾತಾವರಣ ಶೇಖರಣೆ ಮಾಡಬೇಕಾಗುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಇನ್ನೂ ಹೆಚ್ಚಿನ ಮಾಹಿತಿ ಕೆಲವು ರೈತರು ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳಿ.
0: ದೂರವಾಣಿ ಸಂಖ್ಯೆ 9901193935. ಧನ್ಯವಾದಗಳು.
1: ಧನ್ಯವಾದಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್.

ಇಲ್ಲಿವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಬ್ರೊಕೋಲಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತಾಗಿ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ ಮುಡಿಬಂತು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್. ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದೀಗ ಕೇಳಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಮೂಡಿಬಂದಿರೋ ಗೀತೆ ಕಾಮನಬಿಲ್ಲು ಚಿತ್ರದಿಂದ. ಕುವೆಂಪು ಅವರ ರಚನೆಯಾಗಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಇದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ. ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ. ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ. ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟ್ರಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ. ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ 2ನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ ನಷ್ಟಕ್ಕೆ 300 ರನ್. ವಾರ್ತೆಗಳ ವಿವರ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಗಜೇಂದ್ರ ಸಿಂಗ್ ಶೇಖಾವತ್, ಹರ್ದೀಪ್ ಸಿಂಗ್ ಪುರಿ ಮತ್ತಿತರರು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಕೊಂಡಾಡಿದ್ದಾರೆ. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮ ಮತ್ತು ಜ್ಞಾನದ ಎಲ್ಲೆ ವಿಸ್ತರಿಸುವ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಾರತ ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದ್ದು, ಈಗಿನ ಪೀಳಿಗೆ ಹೊಸ ತಂತ್ರಜ್ಞಾನಗಳನ್ನು ಹೊರತರುತ್ತಿದ್ದು, 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಬಾಹ್ಯಾಕಾಶ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಲಿದೆ. ಈ ನಿಟ್ಟಿನಲ್ಲಿ ಯುವ ಸಮೂಹ ಸಮರ್ಪಕ ಪರಿಸರ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. 2023 ಆಗಸ್ಟ್ 23ರಂದು ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಯಶಸ್ವಿಯಾಗಿ ನೆಲೆಯಾದ ಐತಿಹಾಸಿಕ ಕ್ಷಣವನ್ನು ಡಾ ಜಿತೇಂದ್ರ ಸಿಂಗ್ ಸ್ಮರಿಸಿದ್ದಾರೆ. ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಯಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಪ್ರಮುಖ ಆಧಾರಸ್ತಂಭವಾಗಿದ್ದು, ಭಾರತವನ್ನು 45 ಶತಕೋಟಿ ಡಾಲರ್ ಬಾಹ್ಯಾಕಾಶ ಆರ್ಥಿಕತೆಯತ್ತ ಕೊಂಡೊಯ್ಯಲಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ಭಾರತ ಮೈಲಿಗಲ್ಲಿನ 100 ಉಡಾವಣೆಗಳ ಮೂಲಕ 548 ಉಪಗ್ರಹಗಳನ್ನು ಕಕ್ಷೆಗೆ ಇರಿಸಿದ್ದು, ಕಳೆದ ದಶಕದಲ್ಲಿಯೇ 460 ಉಪಗ್ರಹಗಳ ಉಡಾವಣೆ ಮಾಡಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಇಂದಿನಿಂದ 2 ದಿನ ರಷ್ಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಭಾರತ ರಷ್ಯಾ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಅಂತರ್ ಸರ್ಕಾರಿ ಆಯೋಗದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಾ ಜಯಶಂಕರ್ ಅವರು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಹಾಗೂ ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಾಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರಿವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ಆಂಧ್ರಪ್ರದೇಶದ ಎಲೂರು ಜಿಲ್ಲೆಯ ಮುಸುನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸುನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ರೈತರನ್ನು ಸನ್ಮಾನಿಸಲಿದ್ದು, ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಲೋಕಾಯಾನ್ 26 ಸಾಗರೋತ್ತರ ಯಾತ್ರೆಯ ಭಾಗವಾಗಿ ಭಾರತೀಯ ನೌಕಾಪಡೆಯ ನೌಕಾಯಾನ ತರಬೇತಿ ಹಡಗು ಐಎನ್ಎಸ್ ಸುದರ್ಶಿನಿ ಪೋರ್ಚುಗಲ್ನ ಲಿಸ್ಬನ್ ತಲುಪಿದೆ.

0: ಈ ಹಡಗು ಟಾಗಸ್ ನದಿಯ ಮೂಲಕ ಸಾಂಪ್ರದಾಯಿಕ ನೌಕಾಯಾನ ಹಾಗೂ ಸಮುದ್ರಯಾನ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾ ಲಿಸ್ಬನ್ ಪ್ರವೇಶಿಸಿದೆ. ಬಂದರು ಭೇಟಿಯ ಸಂದರ್ಭದಲ್ಲಿ ಹಡಗಿನ ಸಿಬ್ಬಂದಿ ಹಾಗೂ ತರಬೇತುದಾರರು ಪೋರ್ಚುಗೀಸ್ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ಸ್ಥಳೀಯ ಆಡಳಿತ ಮತ್ತು ಭಾರತೀಯ ಸಮುದಾಯದೊಂದಿಗೆ ವೃತ್ತಿಪರ ವಿಚಾರ ವಿನಿಮಯ ಮಾಡಲಿದ್ದು ಪರಸ್ಪರ ಹಡಗು ಭೇಟಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 7 ತಿಂಗಳ ಸಾಗರಯಾನದ ಅಭಿವೃದ್ಧಿಯಲ್ಲಿ ಲಿಸ್ಬನ್ ಐಎನ್ಎಸ್ ಸುದರ್ಶಿನಿಯ 15ನೇ ಬಂದರು ಭೇಟಿಯಾಗಿದೆ. ಈ ಭೇಟಿಯು ಭಾರತದ ನಿರಂತರ ಕಡಲ ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಎಲ್ಲಾ ಮಕ್ಕಳಿಗೂ ಆಧುನಿಕ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲವೂ ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿದ್ದು ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1,750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಎಂದು ಮುಖ್ಯಮಂತ್ರಿ ಅಂಕಿಅಂಶ ನೀಡಿದ್ದಾರೆ. ದೇಶದಲ್ಲಿ H1N1 ವೈರಾಣುವಿನ ಯಾವುದೇ ಹೊಸ ವಿಧ ಪತ್ತೆಯಾಗಿಲ್ಲ, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಸ್ಪಷ್ಟಪಡಿಸಿದೆ. H1N1 ಸೇರಿದಂತೆ ಆಯಾ ಕಾಲಘಟ್ಟದಲ್ಲಿ ಕಂಡುಬರುವ ಇನ್ಫ್ಲೂಯೆನ್ಸಾ ಸಾಮಾನ್ಯವಾಗಿ ಸ್ವಯಂ ನಿಯಂತ್ರಿತವಾಗಿದ್ದು ಜ್ವರ, ಕೆಮ್ಮು, ತಲೆನೋವು ಹಾಗೂ ಮೈಕೈ ನೋವು ಪ್ರಮುಖ ಲಕ್ಷಣಗಳಾಗಿವೆ. ಮಕ್ಕಳು, ವೃದ್ಧರು ಹಾಗೂ ಇತರ ಆರೋಗ್ಯ ಸಮಸ್ಯೆಗಳಿರುವವರು ಹೆಚ್ಚು ಜಾಗ್ರತೆ ವಹಿಸಬೇಕು ಎಂದು ಐಸಿಎಂಆರ್ ತಿಳಿಸಿದೆ. ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಾಗಿದ್ದು ಅಗತ್ಯ ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಐಸಿಎಂಆರ್ ತಿಳಿಸಿದೆ. ರಾಷ್ಟೀಯ ಕೌಶಲ್ಯಾಭಿವೃದ್ಧಿ ನಿಗಮ ಎನ್ಎಸ್ಡಿಸಿ, ಕಲ್ಟಸ್ ಎಜುಕೇಷನ್ ಮತ್ತು ಅಮೆಜಾನ್ ವೆಬ್ ಸರ್ವಿಸಸ್ ಸಹಯೋಗದಲ್ಲಿ ದೇಶವ್ಯಾಪಿ ಕ್ಲೌಡ್ ಮತ್ತು ಕೃತಕ ಬುದ್ಧಿಮತ್ತೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಆರಂಭಿಸಲಾಗಿದೆ. ಈ ಉಪಕ್ರಮದಡಿ 1.5 ಲಕ್ಷ ಕಲಿಕಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಹಾಗೂ ಕ್ಲೌಡ್ ತಂತ್ರಜ್ಞಾನದ ಪ್ರಾಥಮಿಕ ಜ್ಞಾನ ನೀಡಲಾಗುವುದು. ಜೊತೆಗೆ 10,000 ಮಂದಿಗೆ ಉದ್ಯೋಗ ಸಿದ್ಧ ವಿಶೇಷ ತರಬೇತಿ ನೀಡಲಾಗುವುದು. ಗಂಗಾನದಿ ಸಂರಕ್ಷಣೆಗೆ ಸಂಬಂಧಿಸಿದ ನಿಯಮಗಳಲ್ಲಿ ಇತ್ತೀಚೆಗೆ ತರಲಾದ ತಿದ್ದುಪಡಿಗಳನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿ ಸಂಬಂಧ ರಾಷ್ಟೀಯ ಹಸಿರು ನ್ಯಾಯಾಧಿಕರಣ ಎನ್ಜಿಟಿ ಕೇಂದ್ರ ಸರ್ಕಾರದಿಂದ ವಿವರಣೆ ಕೇಳಿದೆ. ಎನ್ಜಿಟಿ ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಹಾಗೂ ತಜ್ಞ ಸದಸ್ಯ ಅಫ್ರೋಜ್ ಅಹಮದ್ ಅವರನ್ನೊಳಗೊಂಡ ಪೀಠ ಈ ಕುರಿತ ಅರ್ಜಿಯ ವಿಚಾರಣೆ ನಡೆಸಿತು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಮುಕ್ತಾಯಗೊಂಡಿದೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇಂದು ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ದಿನದಾಟದಂತ್ಯಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ನಷ್ಟಕ್ಕೆ 300 ರನ್ ಗಳಿಸಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಪೂಲ್ ಇ ವಿಭಾಗದಲ್ಲಿ ಇಂದು ಆಸ್ಟ್ರೇಲಿಯಾ ವಿರುದ್ಧ ಸೆಣಸಲಿದೆ. ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಭಾರತ ಈ ಪಂದ್ಯವನ್ನು ಗೆಲ್ಲಲೇಬೇಕಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ.

ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ, ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ. ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟ್ರಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ, ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ 2ನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ ನಷ್ಟಕ್ಕೆ 300 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೇಳ್ತಾ ಇದ್ದೀರಾ, ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬಿಲ್ಲು. ಈ ಸಂಜೆ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕ. ಸಂಜೆಯ ಸಮಯ ಅಂತ ಹೇಳಿದೆ, ಮಳೆ ಹನಿಗಳ ತಟಪಟ ಸದ್ದು ಎಲ್ಲರಿಗೂ ಖುಷಿ ಕೊಡುತ್ತೆ. ಆ ಹನಿಗಳಲ್ಲಿ ಅರಳೋ ಒಲವು ಕೂಡ ಹಾಗೆ ಅಲ್ವಾ, ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ. ಮಳೆ ಮತ್ತು ಪ್ರೀತಿ ಎರಡಕ್ಕೂ ಏನೂ ವಿಶೇಷವಾದ ನಂಟಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅನ್ಸುತ್ತೆ. ಇದರ ಬಗ್ಗೆ ಮಾತಾಡ್ತಾ ಸಾಗೋಣ. ಇಂದಿನ ಒಲವಿನ ಆಲಾಪ, ಒಲವಿನ ಆಲಾಪ ಮಳೆಯಲ್ಲಿ ಜೊತೆಯಲ್ಲಿ ಸಾಗೋಣ. ಟ್ಯೂನಿನ್ ಆಗಿರಿ, ಇದು ಎಫ್ಎಂ ರೈನ್ಬೋ ಕನ್ನಡ ಕಮನವೆಲ್ಲು.
0: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮೋಡಗಳು ಕವಿದಾಗ ಮನಸ್ಸು ಹಗುರ ಆಗುತ್ತೆ, ಮಳೆ ಹನಿಗಳು ಕಿಟಕಿಯ ಗಾಜಿನ ಮೇಲೆ ತಟ್ಟಿದಾಗ ಆ ಒಲವಿನ ನೆನಪು ನಮ್ಮ ಮನಸ್ಸಿನ ಬಾಗಿಲನ್ನ ತಟ್ಟತ್ತೆ. ಮಳೆ ಬಂದಾಗ ವಾತಾವರಣ ಎಲ್ಲ ಎಷ್ಟು ಅದ್ಭುತ ಅಂತ ಅನ್ಸುತ್ತೋ, ಹಾಗೆ ಪ್ರೀತಿಯಾದಾಗಲೂ ಕೂಡ ಮನಸ್ಸು, ಆ ಮನಸ್ಸಿನಲ್ಲಿರುವ ಮಧುರ ಭಾವನೆಗಳು ಅದ್ಭುತ ಅಂತ ಅನ್ಸುತ್ತೆ. ಆ ಮಣ್ಣಿನ ಪರಿಮಳ ನಮ್ಮ ನೆನಪುಗಳ ಪರಿಮಳವನ್ನ ಹಸಿರಾಗಿಸ್ತಾ ಹೋಗುತ್ತೆ. ಕಿಟಕಿ ಆಚೆ ಮಳೆಯನ್ನ ನೋಡ್ತಾ ಕೂತಿರಬೇಕಾದ್ರೆ ಮನಸ್ಸಿನ ಒಳಗೆ ಯಾರ್ದೋ ನೆನಪು ನಮ್ಮ ಮುಖದಲ್ಲಿ ನಗುವನ್ನ ಅಳಿಸುತ್ತೆ. ಅದೇ ನಿಜವಾದ ಪ್ರೀತಿ ಅಂತ ಕೂಡ ಹೇಳ್ಬೋದು, ಏನಂತೀರಾ? ಇನ್ನು ಈ ಬಗ್ಗೆ ಹೆಚ್ಚು ಮಾತಾಡ್ತಾ ಸಾಗೋಣ. ಈ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಕೇಳ್ತಾರೆ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.
0: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮೊದಲು ಮಳೆ ಆದಾಗ ನೋಡಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಮೊದಲ ಪ್ರೀತಿ ಕೂಡ ಹಾಗೇನೆ. ಸ್ಕೂಲಿಂದ ಬರ್ತಾ ಮಳೆ ಬಂದಾಗ ಓ ಖುಷಿಯಿಂದ ನಲಿದ ಕ್ಷಣ, ಗಾಜಿನ ಮೇಲೆ ಬಿದ್ದ ಹನಿ, ಬಟ್ಟೆ ಮೇಲೆ ಬಿದ್ದ ಹನಿ ಎಲ್ಲವನ್ನು ನೋಡಿ ಖುಷಿಪಟ್ಟ ಕ್ಷಣ ಎಷ್ಟು ಸುಮಧುರ ಅಂತ ಅನ್ಸುತ್ತೋ ಮೊದಲ ಪ್ರೀತಿಯಾದಾಗ್ಲೂ ಹಾಗೆ. ಪ್ರೀತಿಯಾದಾಗ್ಲೂ ಅಷ್ಟೇ, ಆ ಪ್ರೀತಿಯಾದಾಗ ಆಗುವ ಖುಷಿ, ನಾವು ಪ್ರೀತಿಸುವರ ದನಿ ಕೇಳಿಸ್ತಿದ್ದ ಹಾಗೆನೇ ಮುಖದಲ್ಲಿ ಮೂಡೋ ನಗು, ಎಲ್ಲವೂ ಅದ್ಭುತ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಳೆ ಮತ್ತು ಬಿಸಿ ಬಿಸಿ ಕಾಫಿ ಎರಡು ಪರ್ಫೆಕ್ಟ್ ಜೋಡಿ ಅಲ್ವಾ? ಆದ್ರೆ ಮಳೆಯ ಸಮಯದಲ್ಲಿ ಜೋಡಿಯಾಗಿ ಕೂತು ಮಾತಾಡುವ ಕ್ಷಣ ಅದು ಕೂಡ ಪರ್ಫೆಕ್ಟ್, ಲೈಫ್ನಲ್ಲೇ ಮೆಮೊರಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಒಂದೇ ಛತ್ರಿ ಹಿಡಿದು ಮಳೆಯಲ್ಲಿ ನಡೆದಿದ್ದು, ಕೆಲವೊಂದು ಸಮಯ ಛತ್ರಿ ಬಿಸಾಕಿ ಜೋಡಿಯಾಗಿ ಮಳೆಯಲ್ಲಿ ನಲಿದಿದ್ದು, ಎಲ್ಲವೂ ಒಂದು ಮರೆಯಕ್ಕಾಗದೇ ಇರುವಂತಹ ಒಂದು ಅದ್ಭುತವಾದ ನೆನಪು ಕ್ಷಣಗಳು. ಜೀವನದಲ್ಲಿ ಇಂಥದ್ದೇ ಕ್ಷಣಗಳು ಮತ್ತೆ ಮತ್ತೆ ಬೇಕು ಅಂತ ಅನ್ಸತ್ತೆ. ಏನಂತೀರಾ?
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದಾಗಿತ್ತು ಇಂದಿನ ಒಲವಿನ ಆಲಾಪ. ಮತ್ತೊಮ್ಮೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸದಾ ಟ್ಯೂನಿನ್ ಆಗಿರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

9:16 ಆಗಿ ಹೋಗುತ್ತೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಸುಕೂನ್ ಕೇಪಲ್ ಕಾರ್ಯಕ್ರಮದ ಹೊತ್ತದು. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ.

0: ನೀವು ಹೇಳ್ಬಿಡಿ ಹೇಗನ್ನಿಸ್ತದೆ ಕಾರ್ಯಕ್ರಮ ಅನ್ನೋದನ್ನ. ಕೆಹೆದು ವಾಟ್ಸ್ಆಪ್ ಸಂಖ್ಯೆ 9480910013ಗೆ ಬರಲಿ ನಿಮ್ಮ ಸಂದೇಶ. ಎಫ್ಎಂ ರೇನ್ಬೋನ ಕೇಳ್ತಾ ಇದ್ದೀರಾ. ಏಪ್ರಿಲ್ ಫೂಲ್ ಚಿತ್ರದ ಗೀತೆ ಇದಾಗಿತ್ತು. ರಫಿ ಮತ್ತು ಸುಮಾನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ. ಹಸರ್ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈ ಕಿಶನ್ ಅವರ ಸಂಗೀತ ನಿರ್ದೇಶನ ಇತ್ತು ಈ ಗೀತೆಗೆ. ಮುಂದೆ ಮೂಡಿ ಬರ್ತಾ ಇದೆ ಖೂಬ್ಸೂರತ್ ಚಿತ್ರದ ಗೀತೆ. ಸಬನ್ ಚಕ್ರವರ್ತಿ ಮತ್ತು ರೇಖಾ ಅವರ ಧ್ವನಿಯಲ್ಲಿದೆ. ಗುಲ್ಸಾರ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆಯ ನಂತರ ಮೊಹಮ್ಮದ್ ರಫಿ ಮತ್ತು ಆಶಾ ಭೋನ್ಸ್ಲೆ ಅವರ ಧ್ವನಿಯಲ್ಲಿ ನೀವು ಶಂಕರ್ ಜೈಕಿಶನ್ ಅವರ ಸಂಗೀತ, ಹಸ್ತ ಜೈಪುರಿ ಅವರ ಸಾಹಿತ್ಯ ಇರುವಂತಹ ಗೀತೆ ಪ್ಯಾರ್ ಮೊಹಬ್ಬತ್ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನು ಕೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಏನ್ ಮಾತಾಡ್ತಾ ಇದ್ವಿ ಗೊತ್ತಾ? ಒಬ್ಬರ ಬಗ್ಗೆ ಮತ್ತೊಬ್ಬರ ಬಗ್ಗೆ. ಯಾರವರು? ಜಂಗ್ಲಿ, ಶಗರ್, ದಿವಾನಾ, ಸಗೀನಾ ಚಲನಚಿತ್ರಗಳಿಗೆ ಬೆಸ್ಟ್ ಆಕ್ಟ್ರೆಸ್ ಅನ್ನುವಂತಹ ಫಿಲಂ ಫೇರ್ ಅವಾರ್ಡ್ ಅನ್ನು ಪಡೆದಂತಹ ನಾಯಕ ನಟಿ ಸಾರಾ ಬಾನು ಅವರು ಇವತ್ತು ಹುಟ್ಟಿದ ದಿನ. 1944ರಲ್ಲಿ 23ನೇ ಆಗಸ್ಟ್ ಎಂದು ಹುಟ್ಟಿದ್ರು ಇವರು. ಇವರನ್ನ ನೆನಿತಾ ಇವರು ಅಭಿನಯಿಸಿರೋ ಒಂದಷ್ಟು ಚಲನಚಿತ್ರ ಗೀತೆಗಳನ್ನ ಕೇಳೋಣ. ಅದೇ ರೀತಿಯಲ್ಲಿ ಮತ್ತೊಬ್ಬರನ್ನ ನೆನಿಲೇಬೇಕು ನಾವಿವತ್ತು. ಸಪನ್ ಚಕ್ರವರ್ತಿ ಅವರು ನಮ್ಮನ್ನ ಅಗಲಿದಂತಹ ದಿನ ಕೂಡ ಇವತ್ತೇ. 1995ರಲ್ಲಿ ಅವರು ನಮ್ಮನ್ನ ಅಗಲಿದ್ರು. ಅವರಿಗೆ ನಮನಗಳನ್ನು ಅರ್ಪಿಸ್ತಾ ಈ ಇಬ್ಬರು ಮಹನೀಯರು ಅಭಿನಯ ಮಾಡಿರುವಂತಹ ಅಥವಾ ಸಂಗೀತದಲ್ಲಿ ಧ್ವನಿಯಾಗಿ ಕಾಣಿಕೆಯನ್ನು ನೀಡಿರುವಂತಹ ಚಲನಚಿತ್ರಗಳಲ್ಲಿ ಒಂದಷ್ಟು ಗೀತೆಗಳನ್ನು ಕೇಳ್ತಾ ಈ ಕ್ಷಣವನ್ನು ಕಳೆಯೋಣ. ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ಎಫ್ಎಂ ರೇನ್ಬೋ 101.3 MHz.
1: ಕಾಯ್ದಾ ಕಾಯ್ದಾ ಕಾಯ್ದಾ ಹರ್ ಚೀಜ್ ಮೇ ಕಾಯ್ದಾ ಆಖರ್ ಇಸ್ಕಾ ಫಾಯ್ದಾ. कायदा तोड़ के सोचो एक दिन, चांद निकलता नीचे से और मैदान पे रखा होता.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ವಾಟ್ ಅ ಸಾಂಗ್ಸ್ ಅಲ್ಲ, ಹಳೆಯ ಕಾಲದ ಹಾಡುಗಳನ್ನ ಕೇಳ್ತಾ ಇದ್ರೆ ಹಾಗೆ ಕಳೆದು ಹೋಗ್ತೀವಿ. ಹರೀಶ್ ಅವರ ಸಂದೇಶ ಬಂದದ್ದು ಮಲ್ಲೇಶ್ವರಂನಿಂದ, ಮಂಜುನಾಥ್ ಅವರದ್ದು ಕಾಳತಮ್ಮನ ಹಳ್ಳಿಯಿಂದ, ಬಳಿಕ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಂದ ಸಂದೇಶ ಕಳಿಸಿದ್ರೆ, ಬಳಿಕ ಬಂತು ಸಂದೇಶ ನಮಗೆ ನಿರ್ಮಲಾ ವೀರಪ್ಪ, ಸುಮಂಗಲ, ಕುಸುಮ, ಪಾವನಿ, ನಕ್ಷ ಮತ್ತು ಕುಟುಂಬದವರ ಗುರಿಕಾರ್ ಕುಟುಂಬದವರ ಸಂದೇಶ ಗಜೇಂದ್ರ ಗದಗದಿಂದ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸಂದೇಶ ಕಳಿಸ್ಕೊಟ್ಟು ಹೇಗೆ ಅನ್ನಿಸ್ತದೆ ಕಾರ್ಯಕ್ರಮ ಅನ್ನೋದನ್ನು ಹೇಳಿ 9489091013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಪಡೋಸನ್ ಚಿತ್ರದ ಗೀತೆ ಇಕ್ಕ ಚತುರ ನಾರ್ಕರ್ ಕೇ ಸಿಂಗಾರ್ ನಿಮಗೋಸ್ಕರನೇ ಮೂಡಿಬರುತ್ತೆ. ಕಿಶೋರ್ ಕುಮಾರ್, ಮನ್ನಾಡೆ ಮತ್ತು ಮೆಹಮೂದ್ ಅವರ ಧ್ವನಿಯಲ್ಲಿದೆ ಈ ಒಂದು ಚಂದದ ಗೀತೆ. ಈ ಗೀತೆ ನಂತರ ರಫಿ ಮತ್ತು ಲತಾ ಅವರು ಧ್ವನಿಯಾಗಿರೋ ಆಯಿ ಮಿಲನ್ ಕಿ ಬಿಹಿಲಾ, ಆಹಾ ಆಯಿ ಮಿಲನ್ ಕಿ ಬೇಲಾ ಚಲ್, ಈ ಒಂದು ಗೀತೆ ಮೂಡಿ ಬರುತ್ತೆ ನಿಮಗೆ. ಹಸ್ರತ್ ಅವರ ಸಾಹಿತ್ಯ ಇದೆ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇದೆ. ಈಗ ಮೂಡಿ ಬರೋ ಗೀತೆ ಈಗಷ್ಟೇ ಹೇಳಿದ್ನಲ್ಲ ಪಡೋಸಂದು, ರಾಜೇಂದರ್ ಕೃಷನ್ ಅವರು ಸಾಹಿತ್ಯ ನೀಡಿದ್ದಾರೆ, ಆರ್ ಡಿ ಬರ್ಮನ್ ಅವರು ಸಂಗೀತ ನೀಡಿದ್ದಾರೆ. ಸಖತ್ತಾದ ಈ ಗೀತೆಗಳು ನಿಮ್ಮನ್ನ ಬಂದು ತಲುಪ್ತಾ ಇದೆ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಕೇಳ್ತಾ ಕೇಳ್ತಾ ನಮ್ಮ ಜೊತೆಯಾಗಿರಿ, ಸಂದೇಶ ಕಳಿಸ್ಕೊಡ್ತಾನೆ ಇರಿ.

0: ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರಾಯ್ನ ಯ ಗೋಳ ಬೋಲ್ಲ ಯ ಚತುರ ಬೋಲ್ಲ ಗ
1: ಯಕ ಚತುರನ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಯಾರ್ಯಾರು ಸಂದೇಶ ಕಳಿಸಿದ್ದಾರೆ? ನಂದಿನಿ ಪ್ರಧಾನ್, ಯಶಸ್ ಪ್ರಧಾನ್, ಕರಿಹೋಬನ ಹಳ್ಳಿಯಿಂದ ಸಕ್ಕತ್ತಾದ ಹಾಡುಗಳ್ರಿ ಅಂತಿದ್ರೆ, ಕಲಬುರಗಿಯ ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರು ಮನಸ್ಸೂರೆಗೊಳ್ಳುವಂತ ಹಾಡ್ರಿ. ಸಮಯ ಕಳೆಯೋದಕ್ಕೆ, ಬೇಸರವನ್ನ ಇಲ್ಲವಾಗಿಸೋದಕ್ಕೆ, ಮನಸ್ಸು ಅರಳೋದಕ್ಕೆ ಕಾರ್ಯಕ್ರಮ ಕೇಳ್ತಿದ್ದೀನಿ ಅಂತಿದ್ದಾರೆ. ಥ್ಯಾಂಕ್ ಯು ಸರ್. ಸೂಪರ್ ಹಿಟ್ ಹಾಡುಗಳು ಎಲ್ಲ ಅಂತ ಹೇಳ್ತಿದ್ದಾರೆ. ಎಫ್ ಎಂ ರೇನ್ಬೋಗೆ ಧನ್ಯವಾದ ಅಂದವರು ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ. ಥ್ಯಾಂಕ್ ಯು ಅಂತ ಹೇಳ್ತಾ ನೀವು ಕೂಡ ಇವರ ಹಾಗೆ ನಿಮ್ಮ ಮಾತನ್ನ ಹೇಳಬೇಕಾದ್ರೆ 9484809013 ಈ ಒಂದು ವಾಟ್ಸ್ಆ್ಯಪ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶ ರವಾನೆ ಮಾಡಿ. ಜೊತೆಯಾಗಿ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಯಾಕಂದ್ರೆ ಇದು ಮ್ಯೂಸಿಕಲ್ಲಿ ಯಾರ್ಸ್. ಇದೀಗ ಇನ್ನೊಂದು ಸಖತ್ತಾದಾಗಿದೆ ನಿಮಗೋಸ್ಕರ. ಪೂರಬ್ ಅವ್ರ ಪಶ್ಚಿಮ ಚಿತ್ರದಿಂದ ದುಲ್ಹಂಚಲಿ ಮಹೇಂದ್ರ ಕಪೂರ್ ಅವರು ಧ್ವನಿಯಾಗಿದ್ದಾರೆ. ಇಂದಿವಾರ್ ಅವರ ಸಾಹಿತ್ಯದೇ, ಕಲ್ಯಾಣ್ಜಿ ಆನಂದ್ ಅವರ ಸಂಗೀತ ನಿರ್ದೇಶನ ಇದೆ ಈ ಗೀತೆಯ ನಂತರ. ಹಮ್ ತುಮ್ ಔರ್ ಯೇ ನಶಾ ಗೀತೆ ಶೌಕೀನ್ ಚಿತ್ರದಿಂದ ಮೂಡಿಬರುತ್ತೆ. ಸಪನ್ ಚಕ್ರವರ್ತಿ ಮತ್ತು ಚಿರಶ್ರೀ ಭಟ್ಟಾಚಾರ್ಯ ಅವರು ಧ್ವನಿಯಾಗಿದ್ರು ಈ ಗೀತೆಗೆ. ಯೋಗೇಶ್ ಅವರ ಸಾಹಿತ್ಯದೆ, ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇದೆ. ಗೀತೆಗಳನ್ನ ಕೇಳ್ತಾ ಕೇಳ್ತಾ ಕಳೆದು ಹೋಗದೆ ನಮ್ಮೊಟ್ಟಿಗೆನೆ ಇರಿ.

ಕನ್ನಡ ಕಾಮನಬಿಲ್ ಅನ್ನ ಕೇಳ್ತಾ ಇದ್ದೀರಾ? ಇನ್ನೊಂದು ಹಾಡು ಪ್ಲೇ ಮಾಡಿದೆ, ಯಾಕೆ ನೀವು ಮಾತಾಡ್ತಿದ್ದೀರಾ ಅಂದ್ರೆ ಖಂಡಿತ ಪ್ಲೇ ಮಾಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಸಂದೇಶಗಳನ್ನ ಓದ್ಬಿಡೋಣ. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಸಂದೇಶ ಕಳಿಸಿದ್ರಿ, ಥ್ಯಾಂಕ್ ಯು ಸೋ ಮಚ್. ಈ ಹಾಡುಗಳು ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ನಿಮ್ಮ ಸಂದೇಶನೂ ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ.

ಇನ್ನೊಂದು ಗೀತೆ ನಿಮ್ಗೋಸ್ಕರ ಮುಡಿ ಬರ್ತಾ ಇದೆ. ಗೀತೆ ಕೇಳ್ತಾ ಕೇಳ್ತಾ ಕೇಳ್ತಾ ಆರಾಮಾಗಿ ಕಳೆದು ಹೋಗದೆ ಕಾಯ್ತಾ ಇರಿ, ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್. ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಗೀತೆಯ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. FM ರೇನ್ಬೋ ಯಾವಾಗ್ಲೂ ನಿಮ್ಮೊಟ್ಟಿಗೆನೆ ಇರಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯಾರ್ಡ್ಸ್ 10:02 ಹೋಯ್ತು. ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಕನಸಿನ ಲೋಕಕ್ಕೆ ಕಾಲಿಡೋ ಹೊತ್ತು. ಕನಸಿನ ಲೋಕಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ.

ಅದ್ಭುತವಾದ ಮನಸ್ಸಿಗೆ ಮುದ ನೀಡೋ, ಮನಸ್ಸಿಗೆ ಹಿತ ಅನ್ಸೋ ಹಾಡಿನ ಜೊತೆ ಕಾರ್ಯಕ್ರಮ ಶುರುವಾಯಿತು. ಕನಸಿನ ಲೋಕ ಇದು ಮೌನಗೀತೆ ಚಿತ್ರದ ಗೀತೆ. ಇದು ರಾಜ್ಕುಮಾರ್ ಭಾರತಿಯವರ ಧ್ವನಿಯಲ್ಲಿ ಕೇಳಿದ್ವಿ. ಕನಕದಾಸರ ರಚನೆಯ ಈ ಒಂದು ಕೀರ್ತನೆಗೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇತ್ತು. ಈ ಹೊತ್ತಲ್ಲಿ ನಾವು ಕನಸಿನ ಲೋಕದಲ್ಲಿ ಒಂದಷ್ಟು ಪುಟ್ಟ ಪುಟ್ಟ ಸಾಲುಗಳಿರುವಂತಹ ಕವಿತೆಗಳನ್ನ, ಮನಸ್ಸಿಗೆ ಮುದ ಕೊಡುವ ಕವಿತೆಗಳ ಜೊತೆಯಾಗಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನೀವು ಕೂಡ ಪುಟ್ಟದಾದ 3-4 ಸಾಲು, ಅದನ್ನು ಮೀರಿ ಬರೆಯೋ ಹಾಗಿಲ್ಲ, 4 ಸಾಲುಗಳಲ್ಲಿ ನಿಮ್ಮ ಮಾತನ್ನು ಹಾಗೆ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ. ನಾವು ನಿಮ್ಮ ಮಾತನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾನೀಗ ನಿಮಗೋಸ್ಕರ ಹೇಳ್ತಿರೋ ಒಂದು ಸಾಲುಗಳು ಹೀಗಿದೆ. ಕತ್ತಲೆಯಲ್ಲಿ ಬೀಸುತ್ತಿದೆ ತಂಪಾದ ಗಾಳಿ, ಕತ್ತಲೆಯಲ್ಲಿ ಬೀಸುತ್ತಲಿದೆ ತಂಪಾದ ಗಾಳಿ, ನಿದಿರಾ ಲೋಕಕ್ಕೆ ಕಾಲಿಡೋಣ ಸ್ವಲ್ಪ ತಾಳಿ, ನಿದಿರಾ ಲೋಕಕ್ಕೆ ಕಾಲಿಡೋಣ ಸ್ವಲ್ಪ ತಾಳಿ, ಕತ್ತಲೆಯಲ್ಲಿ ಬೀಸುತ್ತಲಿದೆ ತಂಪಾದ ಗಾಳಿ, ನಿದಿರಾ ಲೋಕಕ್ಕೆ ಕಾಲಿಡೋಣ ಸ್ವಲ್ಪ ತಾಳಿ. ತಾಳ್ತೀರಲ್ವಾ? ಯಾಕಂದ್ರೆ ಹಾಡುಗಳ ಸುರಿಮಳೆ ನಿಮ್ಮೊಟ್ಟಿಗಾಗತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ ಕನ್ನಡ ಕಾಮನವಿಲ್ಲು 101.3 MHz ಅನ್ನ ಸಂದೇಶ ಕಳಿಸ್ಕೊಡ್ತೀರಾ ಅನ್ನೋದಾದ್ರೆ 9489001013 ಈ ಸಂಖ್ಯೆಗೆ ಸಂದೇಶದ ಮುಖಾಂತರ ನಿಮ್ಮ ಈ ಹೊತ್ತಿನ ಮನಸ್ಸಿಗೆ ಬರೆದಿರೋ ಭಾವನೆಯ 3-4 ಸಾಲುಗಳ ಒಳಗಿನ ಕವಿತೆಯ ಸಾಲುಗಳನ್ನು ಟಪ ಟಪ ಅಂತ ಟೈಪ್ ಮಾಡಿ ಕಳಿಸಿ. ಹೆಸರು ಊರನ್ನು ಸೇರಿಸೋದು ಮರಿಬೇಡಿ. ಮತ್ತೆ ಇದು FM Rainbow 101.3 MHz.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ

ನೋಡುಬಾ ನೋಡುಬಾ ನಮ್ಮೂರ ಅಂತ ಮಿಸ್ ಲೀಲಾವತಿ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ವಿಜಯ ನಾರಸಿಂಹ ಅವರ ರಚನೆಯ ಆರ್ ಸುದರ್ಶನ್ ಅವರ ಸಂಗೀತ ನಿರ್ದೇಶನದ ಗೀತೆನ ಕೇಳಿದ್ಮೇಲೆ ಸ್ಕೂಟರ್ ಸಾಂಗ್ ಅನ್ನ ರೌಂಡ್ ಹಾಕೊಂಡು ಕೇಳ್ಕೊಂಡು ಬಂದ್ವಿ. ಸೂಪ್ರಂ ಸೂ ಚಿತ್ರದಿಂದ ಸಿದ್ಧಾರ್ಥ್ ಬೆಳಮಣ್ಣು ಅವರ ಧ್ವನಿಯಲ್ಲಿದೆ ಗೀತೆ, ಪೃಥ್ವಿ ಅವರ ಸಾಹಿತ್ಯ, ಕೆ ಸುಮೇಧ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ. ಅಂದ ಹಾಗೆ ಯಾರ್ಯಾರಪ್ಪ ಸಂದೇಶ ಕಳುಹಿಸಿ ಕೊಟ್ಟು ನಿಮ್ಮ ಸಾಲನ್ನ ಹೇಳೋ

ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನೋಡೋಣವಾ. ಧರ್ಮಣ್ಣ ಧನ್ಯರು ಹೇಳ್ತಾ ಇದ್ದಾರೆ, ಮುಗಿಲ ಮಾಳಿಗೆಯಿಂದ ಸುರಿಯಲಿ ಮಳೆ, ಚಿಗುರೊಡೆದು ನಗುತ್ತಿರಲಿ ಬೆಳೆ, ತರುತ್ತಿರಲಿ ಮೊಗದಿ ಕಳೆ. ಆಬಾ, ತುಂಬಾ ಚೆನ್ನಾಗಿದೆ ನಿಮ್ಮ ಸಾಲುಗಳು. ಇವರ ಹಾಗೆ ನೀವು ಕೂಡ ಚಂದದ 3-4 ಸಾಲಿನ ಕವನವೊಂದನ್ನ ಕಳುಹಿಸಿಕೊಡ್ತೀರಾ? 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಜೊತೆಯಾಗಿರಿ, ಕೇಳ್ತಾ ಇರಿ ಮೂಗನ ಕಾಡಿದರೇನೋ ಗೀತೆನ ಈ ಕೇಳೋಣ. ತ್ರಿಮೂರ್ತಿ ಚಿತ್ರದ್ದು, ರಾಜ್ಕುಮಾರ್ ಅವರ ಧ್ವನಿಯಲ್ಲಿದೆ, ಜಿ ಕೆ ವೆಂಕಟೇಶ್ ಅವರ ಸಾಹಿತ್ಯ, ಜಿ ಉದಯ ಶಂಕರ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ ಇದು. ಬಳಿಕ ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನ, ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯ ನೀಡಿರೋ ಗೀತೆ, ಕೆ ಜೆ ಯೇಸುದಾಸ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮುಡಿಬರುತ್ತೆ ಸುಂದರ ಸ್ವಪ್ನಗಳು ಚಿತ್ರದಿಂದ. ಜೊತೆಯಾಗಿರಿ, ಕೇಳ್ತಾ ಇರಿ, ಹಾಗೆ ಸಂದೇಶದ ಜೊತೆಗೆ ಇಂದು ಒಂದೆರಡು ಸಾಲುಗಳನ್ನು ಕಳಿಸ್ಕೊಡ್ತಾನೆ ಇರಿ. ಎಫ್ ಎಂ ರೈನ್ಬೋ 101.3 ಕನಸಿನ ಲೋಕದಲ್ಲಿ ವಿಹರಿಸ್ತಿದ್ದೀವಿ ನಾವು.

0: ಆಮೇಲೆ ಆಮೇಲೆ.
1: ಹಲೋ
2: ಹಲೋ,
1: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
2: ಹಲೋ,
1: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
2: ಸ್ವಲ್ಪ ಮಾತಾಡ್ಬೇಕಿತ್ತು.
1: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
2: ಎಲ್ಲ ಓಕೆ.
1: ಮತ್ತೆ ಮೆಸೇಜ್ ಮಾಡ್ತೀನಿ.
2: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
3: ನಿಂದ್ ಯಾವಾಗ್ಲೂ ಇದ್ದದೆ, ಸುಮ್ನೆ ತಿನ್ನಪ್ಪ.
2: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನ್ ಮಾತಾಡ್ಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಹೇಗೆ ಹೇಳೋದು ಮನದ ಸಾಲುಗಳನ್ನ ಹೇಳದ್ನಲ್ಲ, ಎರಡರಿಂದ ಮೂರು ಸಾಲು ಅಥವಾ ಮೂರರಿಂದ ನಾಲ್ಕು ಸಾಲು. ತಂಪಾದ ಗಾಳಿಯ ಜೊತೆ ತೇಲಿ ಬರುವ ನಿದ್ರೆ ಮನದ ಆಳದಲ್ಲಿ ನೆನಪಿನ ದೀಪ ಒಂದನ್ನು ಹೊತ್ತಿಸುವುದು ನಕ್ಷತ್ರಗಳ ಸಾಲಿನಲ್ಲಿ. ತೇಲಿ ಹೋಗೋ ಯೋಚನೆಯ ರಂಗು ರಂಗಿನ ಕನಸಿನಲ್ಲಿ ಮೈಮರೆಯುವ ಬಾಲ್ಯದ ನೆನಪುಗಳ ಹಂಗಿನಲ್ಲಿ. ಈ ಒಂದು ಸಾಲುಗಳನ್ನು ಕಳಿಸಿರೋರು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಂದ. ತುಂಬ ಚೆನ್ನಾಗಿದೆ ನಿಮ್ಮ ಸಾಲು. ಬಾಲ್ಯದ ನೆನಪು ಯಾರಿಗೆ ತಾನೆ ಬೇಡ. ಆಗೊಮ್ಮೆ ಈಗೊಮ್ಮೆ ಬರುವ ಹೂಮಳೆಯ ಇರುಳಿನಲ್ಲಿ ಬಾನುಲಿಯ ಕನಸಿನ ಲೋಕದಲ್ಲಿ ಮೈ ಬಿಸಿಯಾಗುತ್ತಿದೆ ಹಾಡುಗಳ ಸವಿಗಾನಕ್ಕೆ ಅಂದಿದ್ದಾರೆ ಡಾಕ್ಟರ್ ರಾಜಣ್ಣ ಜೀವಿ ಅವರು ಚಳ್ಳಕೆರೆಯಿಂದ. ಛಾಯಾ ಅವರ ಜೊತೆಯಾಗಿ ಇವರ ಸಂದೇಶ ಬಂದಿದೆ. ನಂತರ ಸಂದೇಶ ಕಳಿಸಿಕೊಟ್ಟವರು ಪದ್ಮನಾಭ ಅವರು ಬೆಂಗಳೂರಿನಿಂದ. ಕಾಲ ಕೆಟ್ಟಿದೆ ಎಂದು ಹೇಳುವುದು ಸರಿಯಲ್ಲ, ಕೆಡಲದು ಹಣ್ಣಲ್ಲ ತೆಂಗಿನಕಾಯಲ್ಲ, ತನ್ನ ಪಾಡಿಗೆ ತಾನು ಓಡುತ್ತಿಹುದು ಕಾಲ, ಕೆಟ್ಟಿಹುದು ಮನೋಧರ್ಮ ಎಂದವರು ಪದ್ಮನಾಭ ಅವರು. ತುಂಬಾ ಚೆನ್ನಾಗಿದೆ ಕಣ್ರಿ. ಇವರ ಹಾಗೆ ನೀವು ಕೂಡ ಸಾಲುಗಳ ಜೊತೆಯಾಗಿ ಸಂದೇಶ ಕಳಿಸ್ಕೊಟ್ರಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮೂರರಿಂದ ನಾಲ್ಕು ಸಾಲುಗಳ ಒಳಗಾಗಿ ಬರಲಿ ನಿಮ್ಮ ಕವಿತೆ ನಮ್ಮ ಸಂದೇಶ ಪೆಟ್ಟಿಗೆಗೆ. ಜೊತೆಯಾಗಿರಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ತೇಲ್ತಾ ಇರೋಣ, ಜೊತೆಯಾಗಿ ಸಾಕ್ತಾ ಇರೋಣ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

ನಕುಲ ಭಯಂಕರ್ ಅವರು ಧ್ವನಿ ನೀಡಿ ಸಂಗೀತ ನೀಡಿದಂತಹ ಗೀತೆಯನ್ನ ಕೇಳಿದ್ರಿ. ಲವ್ ಮಾಕ್ ಟೇಲ್ 3 ಚಿತ್ರದಿಂದ ರಾಘವೇಂದ್ರ ಅವರ ಸಾಹಿತ್ಯ ಇತ್ತು ಈ ಗೀತೆಗೆ. ಈ ಗೀತೆಯ ನಂತರ ಈಗಷ್ಟೇ ಕೇಳಿದ ಗೀತೆ ಯಾರೋ ಯಾರೋ ಘಂಟಸಾಲ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮುಡಿಬಂತು. ಈ ಗೀತೆಗೆ ಘಂಟಸಾಲ ಅವರ ಧ್ವನಿ ಇತ್ತು ಮತ್ತು ಸಂಗೀತ ನಿರ್ದೇಶನ ಕೂಡ ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ ಇತ್ತು. ಮದುವೆ ಮಾಡಿ ನೋಡು ಚಿತ್ರದ ಗೀತೆ ಇದಾಗಿತ್ತು. ನಾನು ಕೇಳಿದ್ದೆ ಒಂದೆರಡು ಸಾಲುಗಳಲ್ಲಿ ಅಥವಾ ಮೂರರಿಂದ ಒಳಗಿನ ಸಾಲುಗಳಲ್ಲಿ ಒಂದಷ್ಟು ಕವಿತೆಗಳನ್ನು ಕಳಿಸ್ರಿ ನಮಗೆ ಅಂತ ಹೇಳಿ. ನಮಗೆ ಸಂದೇಶವನ್ನು ಕಳುಹಿಸಿ ಕೊಟ್ಟವರು ಯಾರ್ಯಾರು ನೋಡೋದಾದರೆ, ಬಂತು ಸಂದೇಶ. ಕಾರ್ಯಕ್ರಮಕ್ಕೆ ಮಧುರವಾದ ಹಾಡುಗಳಿವೆ, ಮನಸ್ಸಿಗೆ ಮುದ ನೀಡುತ್ತಿವೆ ಎನ್ನ ಸಾಲುಗಳನ್ನು ಪ್ರಾಸಬದ್ಧವಾಗಿ ಕಳಿಸಿದ್ದಾರೆ ಅನ್ನಪೂರ್ಣ ಯಶಸ್ವಿನಿ ಗಿರಿಜಮ್ಮ ಎನ್ ಇಎಸ್ ಬಡಾವಣೆಯಿಂದ. ತಂಗಾಳಿಯ ತಂಪಿಗೆ ಚಂದ್ರನ ಬೆಳಕಿಗೆ ಕೈ ಬೀಸಿ ಕರೆಯುತ್ತಿದೆ ನಿದಿರಾದೇವಿ. ಆಹಾ, ಸಿಹಿ ಕನಸುಗಳನ್ನು ತರಲೆಂದು ಮಲಗು ಮಲುವೆ ಮಲಗು ಮಗುವೆ ಎನ್ನುತ್ತಾ ಇದನ್ನು ಕಳಿಸಿದವರು ಮಣಿಕಂಠ ದಾವಣಗೆರೆಯಿಂದ. ಕನಸಿನ ಲೋಕದ ನಿನಾದವೇ ಕಿವಿಗೆ ಹರಿದ ಇಂಪಾದ ಜೇನಿನ ರಸಧಾರಿಯೇ, ಕಲ್ಪನೆಯ ರೆಕ್ಕೆ ಬಿಚ್ಚಿ ಹಾರುವುದು ಈ ಮನಸ್ಸು, ಗೀತೆಯ ಕೇಳುತ್ತಾ ನೆನಪಾಗುವುದು ಹಳೆಯ ಕನಸು ಅಂದವರು ಎ ಹರಿಹರನ್ ವಿಜ್ಞಾನ ನಗರದಿಂದ. ನಂತರ ಸಂದೇಶವನ್ನ ಕಳುಹಿಸಿ ಕೊಟ್ಟು ತಮ್ಮ ಸಾಲುಗಳನ್ನ ಹೇಳಿದವರು ಯಾರ್ಯಾರು ನೋಡೋದಾದ್ರೆ, ನಂಬಿಕೆ ಮೇಲೆ ನಿಲ್ಲೋ ಜೀವನ, ತನ್ನ ಅಸ್ತಿತ್ವವನ್ನೇ ಕಾಣದು ಈ ಮನ, ಹೊರಟಿದೆ ಪಯಣ ದಾರಿ ಕಾಣದ ಬಾನಿನ ಅನ್ನೋ ಮಾತನ್ನ ಕಳಿಸಿದ್ದಾರೆ ದೀಪು. ಜೊತೆಯಾಗಿ ಸಾಕ್ತಾ ಇರೋ ಹಾಡುಗಳು ಇಷ್ಟೇ ಸೊಗಸಾಗಿದೆ ಅಲ್ವಾ? ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿದ್ದೀವಿ, ಕೇಳ್ತಾ ಇರಿ, ಜೊತೆಯಾಗಿರಿ. ಸಂದೇಶದ ಮುಖಾಂತರ ಒಂದು ಮೂರರಿಂದ ನಾಲ್ಕು ಸಾಲುಗಳಲ್ಲಿ ನಿಮ್ಮ ಕವಿತೆಯನ್ನು ಕೂಡ ನಮ್ಮ ಜೊತೆಯಾಗಿಸಿ. 9480901013 9480901013 ನಮ್ಮ ವಾಟ್ಸಪ್ ಸಂಖ್ಯೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಇದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಭುವನಂ ಗಗನಂ ಚಿತ್ರದ ಗೀತೆ ಕೇಳಿದ್ವಿ ಮೊದಲು. ಜಾವೇದ್ ಅಲಿ ಅವರ ಧ್ವನಿಯಲ್ಲಿ ಘೌಸಿ ಪೀರ್ ಮತ್ತು ಅನಿರುದ್ಧ ಶಾಸ್ತ್ರಿ ಅವರು ಜೊತೆಯಾಗಿ ಬರೆದ ಸಾಹಿತ್ಯಕ್ಕೆ ಗುಮ್ಮಿನೇನಿ ವಿಜಯ್ ಅವರ ಸಂಗೀತ ನಿರ್ದೇಶನ ಇತ್ತು. ಅದಾದ ನಂತರ ಈಗಷ್ಟೇ ನನ್ನ ಕರ್ತವ್ಯ ಚಿತ್ರದ ಗೀತೆ ಕೇಳಿದ್ವಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಹಾಡಲೇನು ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದದ್ದಾಗಿತ್ತು. ಈಗ ಬಂದದೆ ನಮಗೆ ಒಂದು ಕವನ. ನನ್ನಾಕೆಯ ನಾಮ ಗವನ ನಾಕೀಚಿದೆ, ಅವಳಿಗೊಂದು ಕವನ ಕೊನೆಗೂ ನಾ ಓದಲೇ ಇಲ್ಲ ಅನ್ನೋ ಮಾತನ್ನ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಕಳಿಸಿಕೊಟ್ಟಿದ್ದಾರೆ. ಎಲ್ಲ ಆಶು ಕವಿಗಳಿಗೂ ಕವನದ ಸಾಲುಗಳಿಗೂ ಧನ್ಯವಾದ. ಸೂಪರು ಅಂತ ಹೇಳಿದವರು ಅನುಷ್ಯ ಹಾಗೂ ಸಂಜಯ್ ರಾಜಾಜಿ ನಗರದಿಂದ. ಈಗ ಮುಡಿ ಬರ್ತಾ ಇದೆ ಗೀತೆ, ಅದ್ಭುತವಾದ ಗೀತೆ. ನನ್ನ ಧಾಟಿಯ ನೀನರಿಯೇ ನನ್ನ ಹಾಡೇ ಬೇರೆ, ನನ್ನ ಫೇವ್ರೆಟ್ ಗೀತೆ. ಬೆರೆತ ಜೀವ ಚಿತ್ರದ್ದು, ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿದೆ. ಕೂರ ಸೀತಾರಾಮ ಶಾಸ್ತ್ರಿಗಳ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದ ಗೀತೆಯ ನಂತರ ಒಂದು ಸಕ್ಕದಾದ ಗೀತೆ ರೀ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಮೂಡಿಬಂದಿದೆ. ರಾಜು ಅನಂತಸ್ವಾಮಿಯವರು ಧ್ವನಿಗೂಡಿಸಿದ್ದಾರೆ. ಜೊತೆಯಾಗಿ ಗೋಪಾಲ ಕೃಷ್ಣ ಅಡಿಗರ ಸಾಹಿತ್ಯ ಇರೋ, ಮನೋಮೂರ್ತಿಗಳ ಸಂಗೀತ ನಿರ್ದೇಶನ ಇರೋ ಗೀತೆ ಗೊತ್ತಾಗಿರ್ಬೇಕಲ್ಲ. ಹೌದು, ಅದೇ ಗೀತೆ ಕಾಯ್ತಾ ಇರಿ, ನಿಮ್ಮ ಜೊತೆಯಾಗುತ್ತೆ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ

ನಿನ್ನಿಂದ. ಅದಾದ ನಂತರ ಬಂತು ಸಂದೇಶ, ನಿದಿರಿಯ ಕಾವಲುಗಾರನಂತಿದೆ ಕನಸಿನ ಊರು, ಮನದಾಸಗಳೆಲ್ಲವೂ ಹೂವಾಗಿ ಅರಳುವ ಸಮಯವಿದು, ಮರೆಯಲಾಗದ ಮಧುರ ಅನುಭವದ ಸುಂದರವನ ತೋರು ಅಂದಿದ್ದಾರೆ ಇವರು. ವೆರಿ ನೈಸ್. ಮಣಿಕಂಠ ಅವರು ದಾವಣಗೆರೆಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಸುಧಾ ಬೂದಿಹಾಳ್ನಿಂದ, ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ, ಉಷಾ ಬೆಂಗಳೂರಿನಿಂದ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ ಧನ್ಯವಾದ. ಶ್ರೀನಿವಾಸ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ರಿ, ನಿಮಗೂ ಕೂಡ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ.